0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ವಿಶ್ವ ಕುಂದಾಪುರ ಕನ್ನಡ ದಿನ.
3: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದು ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೇ ನಮ್ ನೆನಪಾಪದ್ ಫಸ್ಟ್ ಗೆ ಅವ್ರ ಮಂಡಿಯೇ ಬಪ್ಪದ್. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಅಂದ್ರೆ ನಾಚಿಕಂದ ಅಯ್ಯಪ್ಪ ಯಾರೆ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂತ ಸಂದರ್ಭದಲ್ಲೂ, ಅಂತ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರ್ದ, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರ ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರು ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್. ASN ಹೆಬ್ಬಾರ್ ಅವರು ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರನ್ನ ಇಂಟರ್ವ್ಯೂ ಮಾಡಿದ್ರ ಹ್ಯಾಂಗೆ. ಹಂಗಾಗಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಹೇಗಿದ್ರಿ?
3: ನಾವು ಹುಷಾರಿದ್ದು ಸರ್, ನೀವು?
4: ಎಲ್ರಿಗೂ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ, ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ್ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಆದ್ರೂ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದ್ರೆ ನಮ್ಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗೆ ಇತ್ತು. ನಾವು ಹುಟ್ಟಿಲ್ಲಾಗಾಯ್ತು ಅದನ್ನೇ ಮಾತಾಡ್ಕಂತ ಬಂದವರು. ಅದನ್ನ ಬಿಡುಕಾತಿಲ್ಲ, ಬಿಡುಕಾಗ ಬಿಟ್ರೆ ಕುಂದಾಪುರ ಕನ್ನಡ ಹೋತ್ತು. ಹಂಗಾಗಿ ಬಿಡುಕಾಗ ಅಂತ ಹೇಳುದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಮಾತಾಡದೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಂಗಲ್ಲ, ಹೊಗಾಡಿ ಹೋಗಾಗ ಹೊಗಾಡಿ ಹೋಗದೆ ಇಪ್ಕಾಯ್ರ ನಾವು ಮಾತಾಡಕ ಅದನ್ನೇ ಮಾತಾಡ್ತಾ ಇರ್ಕ. ನಮ್ಮ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಗ್ ಸನಿಗೆ ಕತಿ ಹೇಳಕ ಮತ್ತೊಂದು ಮಾಡ್ಕ ಪದ ಹೇಳಕ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡ ಮಾತಾಡೋಕ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂಥ ಹಾಡುಗಳಿದ್ದಿತ್ತು. ಒಂದು ತೊಟ್ಟು ತುಗು ಸನಿಗೆ ತೊಟ್ಲು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡೋ ಸನಿಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಕಟ್ಟಿ ಹಾಡುವವರೆಲ್ಲ ಇದ್ದಿದ್ದು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದು? ಅದೆಲ್ಲ ನಾವು ಸಂಗ್ರಹ ಮಾಡಕ ಕೇಳಕ ಕಾಣಕ ಮತ್ತೆ ಅಲ್ಲಿ ಹೋಗಿ ಅವತ್ರ ಮಾತಾಡಕ ಆ ಜನಪದ ಗೀತೆಗಳನ್ನೆಲ್ಲ ಒಂದು ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
3: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
4: ನಮ್ಮ ಬಾಜಿ ಹಾಕಿದಾರೆ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಗೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ಅಮ್ಮ ಮಹಾಲಕ್ಷ್ಮಿಯಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲಿಲ್ಲ ಅವಳು.
3: ಮಾತೃ ಭಾಷೆ ಅಲ್ಲಿಂದಲೇ ಮಾತೆಯಿಂದ ಬಂದದ್ದು ಅಲ್ಲ. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ ಏ ನಾವೊಂದು ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡೋಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಗ್ಲಿ ಜೆಸಿ ಆಗ್ಲಿ ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
4: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡೋರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡೋರು ಇದ್ರು, ನಮ್ಮ ವಿಶ್ವಾಮೂರ್ತಿ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರು. ಆದ್ರೆ ನನಗೆ ನಾನು ಅಂತವ ಯಾವ್ದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡಕ್ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನ್ಸುದು, ನಾನು ಭಾಷಣ ಮಾಡುವ ತುಂಬಾ ಕಡೆ ಕರೀತ್ರು, ಸ್ಕೂಲ್ ಡೇ ಕರೀತ್ರು, ಕಾಲೇಜ್ ಡೇಗೆ ಕರೀತ್ರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತ್ರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಳ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜ್ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು ಮ್ಯಾಲೆ ಹೋದ ಕೂಡಲೇ ಅವ್ರು ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
3: ಕರೆಕ್ಟ್.
4: ಅದ ನಂಗೆ ಹಾಂಗ ಅನ್ಸದ್ದು. ಯಾಕೆ ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು? ನಾನು ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದ್ರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದ್ರೆ ಬ್ರಾಹ್ಮಣೇತರ ಕನ್ನಡ ಐತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
3: ಮೈಕ್ ಹಿಡಿದ್ರು ಕೂಡಲೇ
4: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡೋ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರು ಆಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಿಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡುಗೆ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ ಚಂದ ಅಂತ ಒಂದು ಹೇಳಿದ್ದು ಕಾಣಿ, ಒಂದು ಕಿಟ್ಟದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳು ಎಲ್ಲ ಹೋದಳೆ ಕೂಗಿದ್ದೆ. ಎಷ್ಟು ಖುಷಿ ಅಂದ್ರೆ ಅಂತ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದ ಭಾಷಣ ಮಾಡಿದ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಾಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸರೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವ ಇಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ

0: ರಾಮಯ್ಯ ವೀರಭದ್ರ ಕುಷ್ಟ
1: ಅಯ್ಯೋ ಅನ್ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೆ. ಹಾರಾಡಿ ರಾಮಯ್ಯ ವೀರಭದ್ರ ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳ್ಸೋನಿಗೆ ಅಂತ ಒಂದು ರೋಮಾಂಚನ ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಗುಮ್ಚಟ್ ಆರಿಬಿಟ್ಟು ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ ಕುಂದಾಪುರ ಕಲೆ
2: ಯಕ್ಷಗಾನ
1: ಹಿಂಗೆಲ್ಲ ಇತ್ತು ಅಂತ ಹೇಳಿ ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತದ ಮಾತ್ರ ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರಿಯ ನೋಟ, ದೇವಣ್ಣ ಕಂಪ್ತಿಯರು ಕೊಗ್ಗಣ್ಣ ಕಂಪ್ತಿಯರು ಅಪ್ಪಯ್ಯ ನಾವಲ್ಲಿರೋ ಅವರೇ ಗೊಂಬೆ ಆಟ ಮಾಡ್ತಿದ್ರು. ದೇವಣ್ಣ ಕಂಪ್ತಿಯರ ಗೊಂಬೆಯ ಆಟ ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಯಾಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಯಾಕಂತೇಳಿ ಮಂದು ಬರದೆ, ಇಲ್ಲಿನ ಬಂಡಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಕಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತಿಯಕ್ಕ ಮೈದಿನಕ ಸೊಪ್ಪಿ ಹೋಪಾಲೆ ಎಂಬ ಪದ್ಯದಾಗೆ ಇತ್ತು, ಕಾಳಾವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು,
2: ಡೌಟ್ ಇಲ್ಲ.
1: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ, ಎಲ್ಲ ಆರು ಇಲ್ಲಿ ಕೋಮ ಗಲಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೋರು ನೋಡಮ್ಮ, ಊರ ಬಗೆ ಬಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ. ಕುಂದಾಪುರ ಎನ್ನುವ ಮಹತೇ ಚಂದ, ಕುಂದಾಪುರ ಹೆಣ್ಣಿನ ನಡೆನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ. ಚಂದ ಚಂದ ಎಲ್ಲವೂ ಚಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತೇಳಿ ಮುಗಿಸಿ ಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ್ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
2: ಎಲ್ಲ ಖುಷಿ,
1: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ, ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು ನೀವು ಒಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ, ನಾನು ಕವಿಗೋಷ್ಠಿ ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದು ಹೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ, ನಾನು ಅಲ್ಲಿ ಹೋದ ಅಲ್ಲಿ ಹೋದ್ಗೊಳ್ಳಿ ನಾನು ಹಾಸಿಯೇ ಬಿಟ್ಟೆ. ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲ ಮಾರಾರೆ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ, ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ, ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರೆ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರೆ ಮಲ್ಲಿಗೆ ಘಮ್ ಅಂತಿತ್ತು, ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ದೊಡ್ಡ ದೊಡ್ಡ ಮನಸ್ಸರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕತೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ, ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತ. ಅಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂತ ಹೆಣಿಗೆ, ಅದು ಬೇರೆ ಕಡೆ ಕಟ್ಟುವುದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ
2: ಸಮಯದಲ್ಲಿ.
1: ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ ಹೂವಿನ ಕಟ್ಟೆ. ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೋಗ್ರು. ಎಂತ ಒಂದು ಗಮ್ಮತ್ ಇದಲ್ಲ, ಈಗೆಲ್ಲ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು ಎಲ್ಲ ಆಚೆ ಕಡೆ ಹೋಯ್ತು.
2: ಶಂಕರ್ಪುರ
1: ಹೌದು,
2: ಯಾಕಂಗಾಯ್ತು
1: ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲಕ್ಕೆ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಕುಟುಂಬ ಇದ್ದಿತ್ತು. ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಆರೋಗ್ಯ

0: ಕಡೆ ಹೋದಂತರ ಆ ಕುಟುಂಬ ಇಲ್ಲ, ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು. ಕುಂದಾಪುರಕ್ಕೆ ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಗತಿ. ನಾವು ಸಣ್ಣದಿಪ್ಪ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸರೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲ್ಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗೆ ನುಗ್ಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು. ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು. ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೇ ಬೇಜಾರಾತ್ತೇನ ನಂಗೊತ್ತಿಲ್ಲ ಮಾರ್ಯಾರ ನಂಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಾಗೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ರಂದ್ರೆ ಒಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರ್ರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬರ್ಸಿ ಬಿಟ್ರಿ ಅಂತ. ಸಿಕ್ಸರ್ ಬರ್ಸಿ ಬಿಟ್ರಲ್ಲ ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ ಕುಂದಾಪುರ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ಮೇಲೆ ಕೈಯಾಡಿಸಿ ಅಲ್ಲಿ ಮಾಡಿದ್ರೆ ಅಲ್ಲಿದ್ದ ಜನಗಳ ಕಾಣಕ ಕವಿಗೋಷ್ಠಿ ಆದ್ಯ ಆದ ಎಲ್ಲ ಮುತ್ತಿಗೆ ಹಾಕಿ ನನಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮಗೆ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರ್ಯಾರೆ ನಿಮ್ಮ ಪದ ಕೇಳಿ, ಅಷ್ಟು ಖುಷಿ ಆಯ್ತಂದ್ರೆ. ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂತ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಇವರು ನಮ್ಮಷ್ಟೇ ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂದು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
0: ಬೇಜಾರು ಅಂದರೆ ಅವರು ಕುಂದಾಪುರ ಕನ್ನಡದಾಗ ಮಾತಾಡಿಬಿಟ್ರೆ ಹೆಬ್ಬಾರ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
1: ಅಂತ ಹೇಳ್ಬಿಟ್ಟು
0: ಕೆಡಿಸಿಬಿಟ್ರಲ್ಲ ಅಂತ. ಯಾರಿಗಾದ್ರು ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾನು ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡೆ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರಿ ಎಂತ ಹೇಳದ್ ನಾನು ಹೇಳಿದ ಹೆಬ್ಬಾರಿ ಎಂತ ಹೇಳಿದಂತ ಅರ್ಥ ಆಯ್ಕಾರ ನೀವು ಕುಂದಾಪುರ ಕನ್ನಡ ಕಲ್ತ್ಕೊಬರ್ಕ ಅಲ್ಲಿವರೆ ನಿಮ್ಗೆ ಅರ್ಥ ಆಗ್ತಿಲ್ಲ ಹೋಯ್ನ. ಅಷ್ಟು ಪವರ್ಫುಲ್, ಅಷ್ಟು ಜೋರ್, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರ್ ಇತ್ತು ನಮ್ಮ ಶಬ್ದ. ಆ ನಮ್ಮನೆಯ ಶಬ್ದ ಭಂಡಾರ ಕುಂದಾಪುರ ಕನ್ನಡಕ್ಕೆ ಇತ್ತು, ಮತ್ತೆ ಎಲ್ಲಿ ಇದಕ್ಕೆ ಸಾಧ್ಯವೇ ಇಲ್ಲ. ಅದೇ ನಾನು ಹೇಳುದು, ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು, ಯಾವುದಕ್ಕೆ ಧ್ವನಿ ಇಲ್ಲ. ಕಮ್ಮ ಇಂಗ್ಲೀಷಿಗಿತ್ತ, ಇಂಗ್ಲೀಷಿಗೆ ಹೇಳಿ ಕಮ್ಮ ಇಷ್ಟಪಡ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದೆ ಇದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದರು ಅದಕ್ಕಿಂತ ಹಿಂದಿದ್ದಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು, ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡೆಯಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
1: ಇದು ಮಾತ್ರ ಸತ್ಯ,
0: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮ್ಯಾಲ ಹೋಯಿ ನಂಗೆ ಕುಂದಾಪುರ ಕನ್ನಡ ಮಾತಾಡಕ್ ಬರ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡುವ ಪುಸ್ತಕದ ಕನ್ನಡ
1: ನಿಜ
0: ಸಾಹಿತ್ಯದ ಕನ್ನಡ ನಂಗೆ ಬೇಜಾರಪ್ಪ. ಯಾಕೆ ಮಾತಾಡಕ್ ಆಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ? ಪ್ರಯತ್ನ ಮಾಡ್ಕ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳಲ್ಲಿ ಲೇಖನ ಎಲ್ಲ ಬರುತ್ತೆ. ಇವತ್ತು ಈ ಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದಲ್ಲಿ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಡ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪ ಇದ್ರದ್ದು.
0: ಹೌದು
1: ಅಲ್ಲ?
0: ಹೌದು ಹೌದು. ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡ್ಲಿಲ್ಲಪ್ಪ ಯಾವುದಲ್ಲ. ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಇದರಲ್ಲಿ ಯಾರಿಗೂ ಯಾರನ್ನು ಹೊಲಿಸ್ಕತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನನಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮನೆ ಹೇರಳವಾದಂತಹ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂಥ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳು ನಾನು ಒಂದು ಪುಸ್ತಕ ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥ ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ,
1: ನಾನು ಅದೇ ನಿಮ್ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳೆ ದೋಣಿ ದೋಡಿಸೋ ಅದೊಂದು ಸೀನ್ ಇತ್ತಲ್ಲ, ದೋಣಿ
0: ದಾಟದೋಣಿ, ಅದರಲ್ಲಿ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡನ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೂ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಯಾರೂ ಮಾತಾಡದಿದ್ದಂಥ ಕಾಲದಲ್ಲಿ ಹೆಬ್ಬಾರ್ ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರು ಇದ್ರು. ಇದೆಲ್ಲ ಎದೆ ಹೊಯ್ಲು ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದ್ರೆ ಜನ ತಕ್ಕಂತರ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ, ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕನ್ನಡ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ಆ ನಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
0: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದಂಗ್ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಲಿಕ್ಕೆ ನೀವು ಶಾಣಕಿಪ್ಪತ್ತಿಗೆ ಇದ್ದದ್ದು, ಈಗಲಿಕ್ಕೆ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
0: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಆಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವನು ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದ್ರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ, ನಂಗೆ ಇವತ್ತಿಗೆ ನೆನಪಿತ್ತು. ಆದ್ರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ
1: ಬೆಳಕಿಲ್ಲ,
0: ಕಪ್ಪು ಕತ್ಲೆ ಅಂದ್ರೆ ಅಷ್ಟು ಕಾರ್ಗತ್ಲೆ. ನಮ್ಮ ಶಿವರಾಮಕಾಂತ ಶೋಮನ್ ದುಡಿಗೆ ಬರ್ದಾಗೆ ಕಪ್ಪು ಅಂದ್ರೆ ಕಪ್ಪು, ಕತ್ಲೆ ಅಂದ್ರೆ ಕತ್ಲೆ ಅಂತ ಹೇಳಿ ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಶಿವರಾಮಕಾಂತ ಶೋಮನ್ ದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದ್ರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರೆಲ್ಲ, ನಾನು ಆಗ ಬರೋದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬರ್ದಿದ್ದೆ ಏನಂದ್ರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ಅವ ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ ಸಣ್ಣದ 20ಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪು ಹತ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣಿ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋಗ್ತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನು ಇಟ್ಕೊಂಡಿರು ಅಂತಿದ್ರಲ್ಲೇ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು, ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ, ಏನು ಕತಿಯೋ, ಯಾರನ್ನು ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನು ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರಾರೆ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತೋ ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡಂಗಡಿ. ಅವ ಅದ್ರಾಗ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆಹಣ್ಣು ತಗೊಂಡು ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ, ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ತಲುಕೆ ನರಿಬಾಣಕ್ಕೆ ಹೋಗೋದು, ನರಿಬಾಣದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳೋದು, ಅಲ್ಲಿ ಬೀಳೋದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದ ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ಟರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ಟರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ ಒಂದನೇ ಕ್ಲಾಸಿಗೆ ಒಂದು ಹಣೆ, ಎರಡನೇ ಕ್ಲಾಸಿಗೆ ಎರಡು ಹಣೆ, ಮೂರನೇ ಕ್ಲಾಸಿಗೆ ಮೂರು ಹಣೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಹಣೆ, ಐದನೇ ಕ್ಲಾಸಿಗೆ ಐದು ಹಣೆ.
2: ಫೀಸ್
0: ಆಗಿಲ್ಲ, ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಒಪ್ಪುದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡುದು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು, ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ಅಂದ್ರೆ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರನ್ಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಆದ್ರೆ ಯಾವ್ದು
2: ಕೊಡೆಯಿಂದ
0: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡು ಹೋಗ್ತದೆ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಕಳಿಲ್ಲ. ನಮ್ ಕೊಡೆ ಅಂದ್ರೆ ಗೊತ್ತಾಗ್ಗೆ ನಾವು ಎಂತ ಮಾಡ್ತಿತ್ತಾಗ, ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳಿಕೆ ಬತ್ತಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡೋದು, ಮಕ್ಕಳಲ್ಲಿ ಬರ್ಬೋದು, ಅವ್ರ ಗಡ್ಡಿ ತಕೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕೂತ್ಕೊಂಬುದು, ಬೇಂಜಿ ಇರ್ಲಿಲ್ಲ, ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ ಮೂರ್ ಚಡ್ಡಿ ಬೇಕತ್ತ ಅಂತ ಸಂದರ್ಭ. ಆ ನಮ್ಮನೆ ಒಂದು ಸ್ಥಿತಿ ಇದೈತೆ. ಈಗ ನಮ್ಮ ಒಳ್ಳೆ ಆಯ್ತು ಆಸಕ್ತಿ ಬೇರೆ, ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ, ನಮಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ, ಹಿಂದೂ ಶಾಲೆ ಅಂತೇಳಿ. ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರಿಯ ನಮ್ಮ ಶಾಲೆಯಲ್ಲಿ ಆಗ ಬರೀ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆಯಲ್ಲಿ? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು, ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಾವು ಈ ಸಂಸ್ಕೃತಿಯ ಬೇರ್ ಊರ್ ಕಾರಣ ಆ ರೀತಿಯ ಗೋಡೆ ಬರಹ, ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಗಿತ್ತು. ಇಲ್ಲೇ ನಿಮ್ಮ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಾಟಕ, ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆಗ್ತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು ಕುಂದಾಪುರದವರೇ, ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ, ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾವ್ದು ಏನು ಅಜಂತ ಪ್ರಶ್ನೆ ಎದುರಿಗೆ, ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ಐ ಸಿ ಐ ಸಿ ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್, ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತಿ ಪಾಪ ಗಾಡಿ ಎಲ್ಲ ನಿಲ್ಲುದೆ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತಿ ಪಾಪ ಗಾಡಿ ನಿಲ್ಲೋ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತುದು ಉಂಟಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ ಅದಕ್ಕೆ ಒಂದು ಜನ ಬರ್ತಿತ್ತು ಅವ್ರಿಗೆಲ್ಲ ದುಡ್ಡು ಆಗ ಅಂತ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು, ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ ಅದ್ಭುತ. ಅದನ್ನ ನೋಡುವಂತದ್ದು
2: ನೀವೆಲ್ಲ ಅದನ್ನ
0: ಕಾಮಕ್ಕೆ ಹೋಗ್ತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ. ಆಗ ಇವರು ಅಲ್ಲಿ ಗಾಡಿ ಬೇಣ ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ, ಸಂತೆ ಗಾಡಿ ಅಲ್ಲ, ಅಲ್ಲಿ ಗಾಡಿಯವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮ್ ಕಾಂತರ ಅಣ್ಣ ರಾಮಕೃಷ್ಣ ಕೇಳಗಾಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುದೀತ, ಅಲ್ಲಿ ಗಾಡಿ ಎಲ್ಲ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು ಎಂತ ಗುದೀತ ಎತ್ತೆಲ್ಲ ಸೆಗಣಿ ಹಾಕತ್ತಲ್ಲ, ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು, ಮನೆಗೆ ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ. ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆನಮನೆಯ ಒಂದು ಸಂಸ್ಕೃತಿ, ಆನಮನೆಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಆಗಿನ ಕಾಲದಲ್ಲಿ.
1: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಡ ಅಂದ್ರೆ ಎಂತಕ್ಕೆ?
0: ಅದಕ್ಕೆ ನರಿ ಬೇಡ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ, ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು. ಅಲ್ಲಿ ಪೊಟ್ರ ನರಿ ಇರ್ತಿತ್ತು, ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವ ಕೂವ ಕೂವ ಕೂವ ಕೂ ಅಂತ ಕೂಗಕ್ಕೆ ಅಂತಿತ್ತು. ಹಂಗೆ ನರಿ ಬೇಡ ಅಂತಂದ್ರೆ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ, ನೆಹರು ಮೈದಾನ ಹಿಂಗಿದ್ದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹು ಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ಹೇಳು ದೊಡ್ಡ ಮರ ಇತ್ತು, ಬ್ರಹ್ಮರಾಕ್ಷಸಿ ಇತ್ತು, ಹೋಯ್ಬೇಡಿ ಅಲ್ಲಿ ಅಂತ
1: ಹೇಳುದು.
0: ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆ ಅಂಶನಿಗೆ. ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿ ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ. ಅದಕ್ಕೆ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ಬಡಿ ಅಲ್ಲಿ ಬ್ರಹ್ಮರಾಕ್ಷಸಿತ್ತು ಅಂತ ಹೇಳುದು, ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ, ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳೆದು ಕಾಣ್ತೀನಿ ರಾತ್ರಿ ಹೇಳಿ, ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು, ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆಗ್ತಿತ್ತು. ಅದೆಲ್ಲ ಆಶಿ ಕವಿತೆಗಳು ಅಲ್ಲೆಲ್ಲ ಹಾಡ್ತಿದ್ರು, ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ, ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ,
1: ಕಚ್ಚಾ ರೋಡ್.
0: ಎಷ್ಟು ಮಟ್ಟಿಗೆ ಬೆಳೀತು
1: ಅಲ್ಲ, ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
0: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು. ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್ ಹಿಂಗಿಂದೆಲ್ಲ ಇದ್ದಿತ್ತು. ಒಂದು ಚಾವಡಿ, ಒಂದು ಅಡುಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆಯೇ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ, ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗಾರ ಇದ್ದಿತ್ತು. ಆ ಪಾಗಾರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ, ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ. ಆಯ್ತಾ, ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಯಾರು ಅರ್ಥತ್ತಿಲ್ಲ. ಒಳ ಅದಕ್ಕಿಂತ ಒಳ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳ ಬಂದ್ರೆ ದೇವರ ಕೋಣೆ, ದೇವರ ಕೋಣೆಯಿಂದ ಆಚೆ ಬಂದ್ರೆ ಭೋಜನಶಾಲೆ, ಭೋಜನಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಲಿ ಕೋಣೆ, ಆಮೇಲೆ ಪಾಯ್ಕಾನೆ. ಈಗ ಬಚ್ಲಿ ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
1: ಮತ್ತೆ ಬಚ್ಲಿ ಮನೆ ಪಾಯ್ಕಾನೆ ಮನೆ ಒಳಗಲ್ಲ,
0: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲು. ಆಗೆಲ್ಲ ಹಿತ್ಲು, ಹಿತ್ಲು ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಹೋಗಿಕೊಂಡ್ ಕಲ್ಲು, ಪಾತ್ರ ಹೋಗಿಕೊಂಡ್ ಕಲ್ಲು, ಹಿಂಗಿಂದಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬತ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟರ್ ಆದವ. ಈಗ ಬಂದು ವಕೀಲ್ರೆ, ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ, ಇದು ಫೌಂಡೇಶನ್, ಇದು ಕಾಣಿ, ಇದು ನಮಗ ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದು ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೇಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈಗ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಬಹುದು, ನಾವು ಎಂತ ಮಾಡಬೇಕಂತ ನಮ್ಗೆ ಈಗ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ಮ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ. ಬದುಕಿನಲ್ಲಿ ಏನು ಸೀರೆ ಹೋಗಿದೆ? ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲ್ ಬಂತು, ನಮ್ಮ ಜನ ಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತಹ ಒಂದು ಬದುಕು. ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನ ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
1: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶುವಲಿ ಅದೊಂದು ಇರುತ್ತೆ, ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ. ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕ್ ಶುರು ಮಾಡ್ರ. ನೀವ್ ಅದಕ್ಕೆ ಎಂತಲ್ಲ ಸರ್ಕಸ್ ಮಾಡ್ಕಾಯ್ತ
0: ಬಂದುಗಳು ಹಂಗೆ ಆಯ್ತು. ಅವರಿಗೆ ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂತ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಳಿದೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ಲು. ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ ಹಾಗೆ ಅವಳು ಹೇಳಲು, ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತು ಅಂತೇಳಿ ಕಾಣ್ತು. ಅಷ್ಟು ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೇ ಮದುವೆಯಾಗಿ ಹಾಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳು ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಲಂತ ಹೇಳಿದ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿಯವ್ರು ಕೇಂಬುದು ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ ನಿನ್ನ ಕನ್ನಡ ಎಂತ ಬೇರೆ ಆಯ್ಕ ಅಂತಲ್ಲ ಅಂತ ಅಲ್ಲಿಯವ್ರ ಕೇಂತ್ರಿಕ ಹಾಂಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋದು ನನಗೆ ಅಷ್ಟು ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿದ್ಲು. ಈಗ ಕುಂದಾಪುರ ಕನ್ನಡ ಸ್ವಲ್ಪ ವೇಗದ್ದು ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬರ್ತದೆ. ರಾಪು ಅವಳಿಗೆ ಬಂದಿತ್ತು ಈಗ.
1: ಆದ್ರೆ ನೀವು ನೋಡಿ, ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
0: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡುತ್ತೆ, ಸಾಕ್ಷಿಗಾರ ಹತ್ರ ಮಾತಾಡುತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೇಳಕ್
1: ಕಂಫರ್ಟೇಬಲ್
0: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮ್ಯಾಲೆ ಕೂತವರಿದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದು ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ ಬಿಜಾಪುರ ಚಿತ್ರದುರ್ಗ ಬೆಂಗಳೂರು ಹಾಸನ ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು, ಅವ್ರಿಗೆ ಅರ್ಥ ಆಗ್ತ ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತು. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದ ಒಬ್ಬರಿಗೆ, ಆಗ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು, ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ ಬಂತು, ಸಿಟ್ಟತ್ ಬಂದು ಅವರಿದ್ದಂತ ಹೇಳ್ರು ಕುಂದಾಪುರ ಕನ್ನಡ ಬೈದ್ಬಿಟ್ರದಂಗೆ. ಅವಾಗ ನಿನ್ನ ಕೈಪೇತಕಲ್ಲ ಹೇತ್ ಕಂಡಿದೆಯಲ್ಲ ಅಂದ್ರು, ನಿನ್ನ ಕೈಪೇತಕಲ್ಲ ಹೇತ್ ಕಂಡಿದೆಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಅರ್ಥತ್ತೆ, ಯಾರಿಗೂ ಅರ್ಥತ್ತಿಲ್ಲ ಇಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದ್ರಲ್ಲ ನೀನು ಹೇಳ್ ಮಾಡ್ಕೊಂಡಿದ್ದೆ ಅಂತ ಲೆಕ್ಕ ಅದ್ರ ಅರ್ಥ. ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ಬಿಟ್ರಲ್ಲ ಹೆಬ್ಬರ್ ಎಂತ ಹೇಳಿದ್ರೆ ಕಾಂಬ ಅಂದ್. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತು ಅಂದೆ. ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತಂತ, ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ, ಪರಮೇಶ್ವರ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು, ಅಡ್ಡಿಲ್ಲ ಮರೆ ನೀನು ಅಡ್ಡಿಲ್ಲ, ಹೇಳ ಹೇಳ ಹೇಳ್ಕ ಹೇಳ್ಕ ಅಂತ ಹೇಳ ಆ ರೀತಿ ತಗೊಂತಾರ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲರಿಗೂ ನಾನು ಹೇಳು, ಹೆಬ್ಬರು ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದು, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
1: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವರು ಅಂದ್ರೆ ಬರೀ ಮಾತಾಡುದಲ್ಲ, ಕಥೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸರ್, ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ತು ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೇಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದ ಒಟ್ಟಿಗೆ ಯಾರಿದ್ದಿರ್ಕೇಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ಲಾ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿಗೆ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತೆ, ಆಗಳಿಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹೆಂಗ ಅನ್ಸುತ್ತೆ, ನಾವಂತೂ ತಡದಾಯಿ ಹುಟ್ಟಿ ದಾತಿದ್ದಿತ್ತು ಅನ್ಸುತ್ತೆ ಹೆಂಗೆ?
0: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಿಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡಿಗೆ ಹಾಸ್ಯ ಮಾಡೋದು, ಆ ನಮ್ಮನೆ ಬೆಳೆದವ್ರು ನಾವು. ಅಷ್ಟು ಮಟ್ಟಿಗೆ ಅಂದ್ರೆ ದೊಡ್ಡ ಮನೆ ನಮ್ದು. ನಮ್ಮದೇ ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳು ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದು ಕಾಂತೆ, ಕಾಲೇಜ್ ಮಕ್ಕಳು ಹೋಗೋದು ಕಾಂತೆ, ಕೆಲಸಲ ನನ್ನ ಮುಂದಿಂದ ಹೋದ್ರು, ಕೆಲಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನಲ್ಲಿರಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿನ ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ದಿಂಶಾಲ್, ಕೆಲವು ಕಡೆಯಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಗನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತಹ ಪ್ರಯತ್ನ, ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
1: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿಂದ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡು, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
0: ಇದು ಬಹಳ ವಿಚಿತ್ರವಾದಂತ ಪ್ರಶ್ನೆ, ಮತ್ತೆ ಪ್ರಮುಖವಾದ ಪ್ರಶ್ನೆ ಹೌದು. ನಾನು 97ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿ ಇಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಅನ್ನುವಂತಹದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬಾ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲೂ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಆಗಿ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ.
1: ರೈಟ್,
0: ನಂಗೆ ಹಳತಾಪಕ್ಕೆ ಪುರುಸೊತ್ತಿಲ್ಲ ಮಾರೇ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳೋದು ಒಂದೇ ಮಾತು, ನಿಮಗೆ ಹಳತಾಪಕ್ಕೆ ಪುರುಸೊತ್ತಿಪ್ಪಾಗ, ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು ಎಂತದ್ರಲ್ಲಾಗ್ಲಿ. ಹಂಗ ಈಗ ತೊಡಸ್ಕೊಂಬುದು ಹ್ಯಾಂಗೆ, ನಾವು ಬೇರೆ ಅಂತ ನಮಗಿಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದೂ ಇಲ್ಲ, ಮುಂಚಿನ ಹಳೆ ಆಟಗಳೆಲ್ಲ ಹೋಯ್ತು. ಈಗ ಹೊಸ ಆಟ ಯಾವುದು, ಮೊಬೈಲ್ ಕಂಪ್ಯೂಟರ್ ಅಥವಾ ಫೇಸ್ಬುಕ್ ಮತ್ತೊಂದು ಇತ್ತು, ಅದರೊಳಗೆ ತೊಡಸ್ಕೊಳ್ಳೋದು. ಅದ್ರಲ್ಲಿ ತೊಡಸ್ಕೊಳ್ಳೋದು ಹೇಗೆ, ನಾನು ಒಂದು ಒಳ್ಳೆ ಹೂ ಬಂತಪ್ಪ ಅದ್ರದ್ದು ಫೋಟೋ ತೆಗೆದೆ, ಒಂದು ಹುಲಿವೇಷ ಬಂತು ಅದ್ರ ಫೋಟೋ ತೆಗೆದೆ, ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ, ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ತಿಂಡಿಗಳು, ಶಾಮಿಗೆಯಿಂದ ಹಿಡಿದು ಪತ್ರಗಳಿಂದ ಹಿಡಿದು ನಮ್ಮ ಮನೆಯಲ್ಲಿ ಹಳತು ತಿಂಡಿಗಳು, ಅದು ಬೇಕಾದ್ರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕುವುದು. ಆಗ ಜನಕ್ಕೆ ಆಸಕ್ತಿ ಹುಟ್ಟಿತು, ಜನರು ತಮ್ಮನ ಮನೆಗೂ ಅದನ್ನು ಮಾಡಕ್ಕೆ ತಾವು ಸಹ ಪಟ ಹಾಕು ಅಂತ ಹತ್ತು. ಹಿಂಗಿಂದೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದ್ರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬಾರ ಪ್ರಪಂಚಕ್ಕೆ ಇದ್ರು ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನಲ್ಲಿ ಕುಳಿತ ಜನ ಅಲ್ಲ, ಅಷ್ಟು ಜನ ಇದನ್ನ ಕಾಣ್ತಾರೆ ಅಂತ ಆದ್ರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತಂತಾದ್ರೆ ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯಾಗಿ ಕೊಡುಕಾಗ. ಹಾಗಾಗಿ ಬರೋಕೆ ಶುರು ಮಾಡಿದೆ, ಕತೆ ಬರೀ ಶುರು ಮಾಡಿದೆ, ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಂದ್ರೆ ಕುಂದಾಪುರ ಸಂಗತಿಯೇ. ಎಷ್ಟು ಮಟ್ಟಿಗೆ ಅಂತ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗಳೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ನಿಮ್ದು ಕಂಡ್ಕೊಂಡೆ ನಮ್ಗೆ ಗೊತ್ತಾತ್ ಬಾರ್ರೆ, ಮತ್ತೆ ಹೊಸ ಸಂಧಿ ಗೊತ್ತಾಗ್ತದೆ ಕುಂದಾಪುರ ಏನೆಲ್ಲ ಅಷ್ಟೆಲ್ಲ ನಡೀತ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡತ್ತು. ಅದನ್ನ ಮಾಡಿಸೋಕೆ ನನಗೊಂದು ಉಮೇದಿತ್ತು, ಈ ಪ್ರಾಯ ಐತೆ, ಇನ್ನ ಆಪ್ತ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.
1: ಸೊ ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
0: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬರ್ತಿಲ್ಲ, ಅಷ್ಟೇ
1: ಬರ್ತಲ್ಲ.
0: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡಕ್ ಬರ್ತೇನೆ ನನಗೆ. ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡಕ್ ಹತ್ತಿಲ್ಲ. ಅದು ಏನೇನೋ ಅದ ಕಡೆಗೆ ಹಂಗೆ, ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
1: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರಿ ಸಾಕ. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ, ಎಷ್ಟೊಂದ್ ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಅರ್ಥ. ಇಲ್ಲಿ ಅವರು ಒಂದು ಹೇಳುದು, ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದು ಸನ್ನಿವೇಶ ಇತ್ತಮ್ಮ. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣ ಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರ, ಮ್ಯಾಮ್ ಹೇಳಿ.
3: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆ ಅಂತೂ ಇನ್ನೂ ಸ್ಪೀಡ್, ನಂಗೆ ಮಾತಾಡಿದ್ರೆ ಅರ್ಥಾಗ್ತಿರ್ಲಿಲ್ಲ. ಅವರು ಎಂತ ಅಂತ ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ. ಮದುವೆ ಆಗಿ ಹೊಸದಾಗಿದ್ರ ಅವ್ರು ಆಚೆ ಹೋದ ಕೂಡ್ಲೇ ನನ್ನ ನಾದಿನಿ ಹತ್ರ ಕೇಳೋದು, ಎಂತ ಹೇಳಿದ್ರು ಅವರು. ಅವ್ರು ನಗಾಡ್ತಿದ್ಲು, ಮತ್ತೆ ಹೇಳ್ತಿದ್ಲು ಹೀಗೀಗೆ ಹೇಳಿದ್ರು ಅಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
1: ಟೈಮ್ ತಕ್ಕಂತ.
3: ಅದು ನಂಗೆ ತುಂಬಾ ಕಷ್ಟ ಆಯ್ತು. ಮಾತ್ರ ಇಲ್ಲಿ
1: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ. ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡುದು, ಒಬ್ರು ಬಾಯಿ ತುಂಬಾ ಮಾತಾಡೋದು, ಮತ್ತೊಬ್ರು ಸೈಲೆಂಟ್ ಆಗಿಪ್ಪದು. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರೆ ಇವ್ರಂತ?
3: ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ. ನಮ್ಮನೆಯಲ್ಲಿ ಸುಮಾರು ಜನ, ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಆದ ಸರ್, ಯಾಕೆ ನೀನ್ ಮಾತಾಡೋದಿಲ್ಲ, ಮಾತ್ರ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ, ಕಷ್ಟ ಇದೇನಿಲ್ಲ, ಅಬ್ಸರ್ವ್ ಮಾಡುದು, ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
1: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವುದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ, ಅಮ್ಮನ ಭಾಷೆ ತುಳು, ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿಕೊಡ್ತಿ, ನನ್ನ ಭಾಷೆ ನಾ ಹೇಳಿಕೊಡ್ತಿ, ಇದು ಇಲ್ಲಿ
3: ಹಾಗೇನಿಲ್ಲ. ಅದೇ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು, ಯಾಕೆ ನಾನು ಮೂರು ಹೆತ್ತದ ಕಾಸುಗೂಡಲ್ಲಿ ಎಲ್ಲ ಕನ್ನಡ ಮಾತಾಡಿ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತಲ್ಲಿ. ಇಲ್ಲಿ ಬರುವಾಗ ಕಷ್ಟ ಆಗ್ತದೆ, ಅದು ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅದೇ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೇ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
1: ಈಗ ನಿಮ್ ಮಕ್ಕಳ ಕುಂದಾಪುರ ಕನ್ನಡ ಹೆಂಗ್
3: ಮಾತಾಡ್ತಾರೆ? ಲಾಯಕ್ ಮಾತಾಡ್ತಾರೆ,
1: ಲಾಯಕ್ ಮಾತಾಡ್ತಾರೆ.
3: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು, ಅವ್ರು ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ,
1: ಅದು ಟೋನ್ ಟೋನೇ ಚೇಂಜ್ ಇರುತ್ತೆ.
3: ಹೌದು, ಆಗ ಆಚೀಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನ್ ಸ್ವಲ್ಪ
1: ದಾಕ್ಷಿಣ್ಯ ಸಂಕೋಚ,
3: ಅದೇ
1: ಅವ್ರಿಗೆ ಫುಲ್ ಅಪೋಸಿಟ್. ಅದೇ ನಾ ಕೇಳದು, ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಆಪದು. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟ್ ಇರ್ತಾರೆ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳಿದಾರೆ,
3: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
1: ಬಾರಿ ಲೈಕ್ ಇತ್ತು,
3: ನಾನು ತುಂಬಾ ಇಷ್ಟಪಡ್ತೀನಿ ಅದನ್ನು.
1: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎಸ್ಎನ್ ಹೆಬ್ಬಾರ್ ಅವರು ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲ್ ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು, ಯಾಕಂದ್ರೆ ನಮ್ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕೊಂಕಾಗ ಅಂತ ನಮ್ಗೆ ಶಾನಕಿಪ್ಪತ್ತಿಂದ ಹೇಳಿ ಹೇಳ್ಕೊಟ್ಟವರು ASN ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳಲೇಬೇಕು ಸರ್. ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ ಇಷ್ಟು ಹೊತ್ತು ಮಾತಾಡ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
0: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಗಿ ಮಳೆ ಜೋರು ಬಪ್ಸನೆ ಹೊರಗೆ ಮಳೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೋರು ತಿಂಬುದಂದ್ರೆ ಎಷ್ಟು ಖುಷಿಯಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವ ಕೇಂತಾರೆ ರೇಡಿಯೋ ಕುಂದಾಪುರ 89.6 FM ಬಂಡಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ. ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ, ಅಲ್ಲಲ್ಲ ಕೇಳಿ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಸಮೀಕ್ಷಾ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ತು ನಾವು ಕುಂದಾಪುರ ಪೇಟೆಗೆ ಬಂದು ಪಂಚು ಗಂಗೊಳ್ಳಿ ಅವರು ಬರೋದ್ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದಿಷ್ಟು ಪದಗಳನ್ನ ನಮ್ ಕುಂದಾಪುರ ಜನರಿಗೆ ಕೇಳ್ತಾ. ಸೊ ಇಲ್ಲಿ ನಮ್ ಜೊತೆಗೆ ಒಬ್ಬರಿದ್ರು ಸರ್, ನಿಮ್ ಹೆಸರು? ಭಾಸ್ಕರ್ ಸರ್. ನಿಮ್ಗೆ ಒಂದು ಎರಡು ಪದಕ್ಕೆ ಅಂತ ನೀವು ಅದರದ್ದು ಅಂದ್ರೆ ಅರ್ಥವನ್ನ ಹೇಳ್ಬೇಕು. ಓಕೆ, ಸೊ ನಿಮ್ಮ ಮೊದಲನೇ ಪ್ರಶ್ನೆ ಅಂದ್ರೆ ಮೊದಲನೇ ಪದ ಉಪದ್ರ ಅಂದ್ರೆ ಎಂತ?
1: ಉಪದ್ರ ಕುಂದಾಪುರ ಕನ್ನಡದಲ್ಲಿ ಉಪದ್ರ.
0: ಅದನ್ನ ಅಚ್ಚ ಕನ್ನಡದಲ್ಲಿ ಎಂತ ಅಂತ ಹೇಳಿದ್ರು?
1: ಕಷ್ಟ ಕೊಡಬಾರ್ದು. ರಗಳೆ ಕೊಡಬಾರ್ದು.
0: ನೀವ್ ಯಾವತ್ತಾರು ಯಾರಿಗಾದ್ರು ಉಪದ್ರ ಕೊಟ್ಟಿರ್ಯಾ?
1: ನೆನಪಿಲ್ಲ, ಕೊಟ್ಟಿರ್ಬೋದು.
0: ನಿಮ್ಗೆ ಯಾರಾದ್ರೂ
1: ಕೊಟ್ಟಿದಾರಾಮೂಲಿ?
0: ನಿಮ್ದು ಇನ್ನೊಂದ್ ಪದ ಎಂತ ಅಂದ್ರೆ ಬೋಸ್ಮೈ ಅಂದ್ರೆ ಎಂತ?
1: ಬೋಸ್ಮೈ ಅಂದ್ರೆ ದಪ್ಪ ಅಲ್ಲಿ ದಪ್ಪ ಇರುವವರಿಗೆ ದೋಸ್ಮೈ ಅಂತ ಹೇಳ್ತಾರಲ್ಲ, ಅದು ದಪ್ಪ.
0: ದೋಸ್ಮೈ ಅಲ್ಲ, ಬೋಸ್ಮೈ.
1: ದಪ್ಪ ಇರುವವರಿಗೆ
0: ಹಿಂಗಿಂದ ಇನ್ನಷ್ಟು ಪ್ರಶ್ನೆಗಳನ್ನ ಇನ್ನಿಷ್ಟು ನಮ್ಮ ಕುಂದಾಪುರದ ಜನರಿಗೆ ಕೇಳ್ತೀವಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ವಿಶೇಷ ಅಜ್ಜಿ ಕತ್ತೆಯಲ್ಲಿ ನಾನು ಬೈಂದೆ, ಜೊತೆಗೆ ಒಳ್ಳೊಳ್ಳೆ ನೀತಿ ಕತ್ತಿ ಹೇಳುವಂತ ಮಕ್ಕಳನ್ನು ಕೂಡ ಕರ್ಕ ಬೈಂದೆ. ಹಾಗಾದ್ರೆ ಶುರು ಮಾಡುವಲ್ಲ ಅಜ್ಜಿ ಕತ್ತಿ ಕಾರ್ಯಕ್ರಮ. ಒಂದು ಒಳ್ಳೆ ಸ್ನೇಹಕ್ಕೆ ನಂಬಿಕೆನೆ ಅಡಿಪಾಯ. ನಿಜವಾದ ಸ್ನೇಹದಲ್ಲಿ ಮೋಸ ಮತ್ತೆ ಸ್ವಾರ್ಥ ಇರ್ಕಾಗ. ಈ ನಮ್ಮ ಅಜ್ಜಿ ಕತೆ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂತ ಪಂಚತಂತ್ರ ಕತೆ. ಈ ಕತೆ ಸ್ನೇಹ, ನಂಬಿಕೆ, ಬುದ್ಧಿವಂತಿಕೆ ಮತ್ತೆ ಸಮಯ ಪ್ರಜ್ಞೆಯ ಮಹತ್ವವನ್ನ ಮನಮುಟ್ಟುವಾಗಿ ಹೇಳಕ್ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆಯ ಮೇಘನ.
1: ನನ್ನ ಹೆಸರು ಮೇಘನ. ನನ್ನ ಶಾಲೆಯ ಹೆಸರು ಕೆಪಿಎಸ್ ಹೊಡೆದ ಹೋಬಳಿ ಕುಂದಾಪುರ. ನಾನು 4ನೇ ತರಗತಿಯಲ್ಲಿ ಓಡುತ್ತಿದ್ದೇನೆ. ನನ್ನ ಕತೆಗೆ ಹೆಸರು ಮಂಗ ಮತ್ತೆ ಮೊಸಳೆಯ ಕತೆ. ಒಂದು ಮರದಲ್ಲಿ ಒಂದು ಮಂಗ ಕುಳಿತಿತ್ತು, ಅದು ನೆರಳೆ ಹಣ್ಣು ತಿನ್ನುತ್ತಿತ್ತು. ಮೊಸಳೆ ಬಂದು ಮಂಗಣ್ಣ ಮಂಗಣ್ಣ ನನಗೆ ಒಂದು ನೆರಳೆ ಹಣ್ಣು ಕೊಡುತ್ತೀಯಾ? ತಕೋ ಗೆಳೆಯ, ಆಹಾ ಎಷ್ಟು ರುಚಿಕರವಾಗಿದೆ ಇದು, ನನ್ನ ಹೆಂಡತಿಗೆ ಒಂದು ಕೊಡುತ್ತೀಯಾ? ತಕೋ ಗೆಳೆಯ, ತಕೋ ನನ್ನ ಗೆಳೆಯ ಮಂಗಣ್ಣ ಕೊಟ್ಟಿದ, ಆಹಾ ಎಷ್ಟು ರುಚಿಕರವಾಗಿದೆ ಇದು, ಆ ದಿನ ತಿನ್ನೋ ಮಂಗನ ಹೃದಯ ಎಷ್ಟು ಚೆನ್ನಾಗಿರ್ಬೋದು, ಅದು ನನಗೆ ಬೇಕು, ತಂದು ಕೊಡುತ್ತೀಯಾ? ಆಯ್ತು ಮೊಸಳೆ ಮಂಗಣ್ಣ ನನ್ನ ಮನೆಗೆ ಬರುತ್ತೀಯ? ಆಯ್ತು ಗೆಳೆಯ ಹೋಗೋಣ. ಮಂಗಣ್ಣ ಮಗನ ನನ್ನ ಹೆಂಡತಿದಿಂದ ಹೃದಯ ಬೇಕಂತಿದ್ದಲ್ಲ, ಅಯ್ಯೋ ಪೆದ್ದ ನನ್ನದೇವೇ ನನ್ನದೇ, ನಾನು ಮರದ ಮೇಲಿಟ್ಟು ಬಂದಿದ್ದೇನೆ, ಮೊದಲೇ ಹೇಳಕ್ಕಾಗಲ್ವಾ? ಸರಿ ಆಯ್ತು ಮರದ ಹತ್ರ ಹೋಗೋಣ. ಅಯ್ಯೋ ಪೆದ್ದ ನನ್ನನ್ನು ನಂಬ್ಕೊಂಡು ನೀ ಬಂದಿಯಲ್ಲ, ತಕ್ಕ ಪಾಠ ಕಲಿಸಿದೆ ನೀನು, ಉಪಾಯ ಬಲವಣಿಗೆ ಅಪಾಯವೇ.
0: ನಮ್ಗೆ ಎಂತಾರು ಸಿಕ್ತಿರ್ಗತಿಗೆ ನಾವು ಅದನ್ನ ಸರಿ ಇಲ್ಲ ಅಂತತ್ತ, ಆದ್ರೆ ಅದ್ ನಿಜಕ್ಕೂ ಸರಿ ಇತ್ತ ಇಲ್ದ ಅಂತ ಗೊತ್ತಾಗ್ತದ ಅದ್ ನಮಗ್ ಸಿಕ್ಕ ಮೇಲೆ. ಇಂತ ಒಂದ್ ಒಳ್ಳೆ ನೀತಿ ಇಪ್ಪು ಅಂತ ಕತಿ ನರಿ ಮತ್ತು ದ್ರಾಕ್ಷಿಯ ಕತಿ ಹೇಳಕ್ ಬರ್ತಾ ಇದ್ರೆ ಕೆಪಿಎಸ್ ಶಾಲೆಯ ಅಂಜನ್.
2: ನನ್ನ ಹೆಸರು ಅಂಜನ್. ನಮ್ಮ ಶಾಲೆಯ ಹೆಸರು ಪಿಎಂಶ್ರೀ ಕೆಪಿಎಸ್ ಒಡೆಯರ್ ಹುಬ್ಳಿ. ನಾನು 6ನೇ ತರಗತಿ ಓದ್ತಿದ್ದೇನೆ. ನನ್ನ ಕತೆಯ ಹೆಸರು ನರಿ ಮತ್ತು ದ್ರಾಕ್ಷಿ ಹಣ್ಣು. ಒಂದ್ ಕಾಡಲ್ಲಿ ಒಂದ್ ನರಿ ಇದ್ದಿತ್ತು. ಆ ನರಿಗೆ ಒಂದಿನ ದ್ರಾಕ್ಷಿ ಹಣ್ಣು ತಿನ್ಕೊಂಡಿ ಜೋರ ಆಸೆ ಇತ್ತು. ಅದಕ್ಕೆ ದ್ರಾಕ್ಷಿ ಹಣ್ಣು ಹುಡ್ಕೊಂತ ಹೋತಿರುತ್ತೆ. ಅಷ್ಟೊತ್ತಿಗೆ ಅದಕ್ಕೊಂದ್ ದ್ರಾಕ್ಷಿ ಹಣ್ಣಿಗೆ ಒಂದ್ ತೋರುತ್ತೆ. ಆ ದ್ರಾಕ್ಷಿ ಹಣ್ಣಿನ ತಿನ್ಕೊಂಡಿ ಅದು ಹಾರದ್ ಸುಮಾರು ಸಲ ಹಾರಿ ಹಾರಿ ಕಾಣ್ತತ್ತ, ಅದಕ್ಕೆ ಸಿಕ್ಕುದೇ ಇಲ್ಲ. ಅದಕ್ಕೆ ಕಡಿ ಹೋತಿ ಪದ್ದಿಗೆ ಮನ್ಸಗ್ ಅನ್ಕೊಂತತ್ತ, ದ್ರಾಕ್ಷಿ ಹಣ್ಣು ಹುಳಿ ನಂಗೆ ಬೇಡ ಅಂತ ಮನ್ಸಗೆ ಅನ್ಕೊಂತ ಹೋತ. ಈ ಕತೆ ನೀತಿ ಏನಂದ್ರೆ ಅತಿ ಆಸೆ ಗೊತ್ತಿಗೇಳು.
0: ಹಂಚ್ಕಂ ತಿನ್ನೋ ಮನಸ್ಸಿರುವಲ್ಲಿ ಸ್ವರ್ಗ, ಸ್ವಾರ್ಥ ಮತ್ತು ಜಗಳ ಇರುವಲ್ಲಿ ನರಕ. ನಾವು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಪ್ರೀತಿ ಮತ್ತು ಸಹಕಾರದಿಂದ ಬದುಕಿದ್ರೆ ಅದೇ ಸ್ವರ್ಗ. ಸ್ವಾರ್ಥದಿಂದ ಜಗಳ ಮಾಡ್ತಾ ಬದುಕಿದ್ರೆ ಅದೇ ನರಕ. ಸ್ವರ್ಗ ನರಕ ಅನ್ನುವಂಥದ್ದು ಜಾಗದಿಂದ ಅಲ್ಲ, ಬದಲಾಗಿ ನಡವಳಿಕೆಯಿಂದ ನಿರ್ಧಾರವಾಗುತ್ತೆ ಅಂತ ಒಂದು ಚಂದದ ಕಥೆಯಿಂದ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆ ಒಡೆಯರ್ ಹೋಬಳಿಯ ಆರ್ಯನ್, 6ನೇ ತರಗತಿ.
3: ನನ್ನ ಹೆಸರು ಆರ್ಯನ್. ನನ್ನ ಶಾಲೆ ಪಿಎಂಸಿ ಕೆಪಿಎಸ್ ಒಡೆಯರ್ ಹೋಬಳಿ ಕುಂದಾಪುರ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವ ಕತೆ ಹೆಸರು ಸ್ವರ್ಗ ಮತ್ತು ನರಕ. ಒಂದು ಊರಲ್ಲಿ ಒಂದು ಅಜ್ಜಿ ತೀರ್ಕೊಂಡ್ಬಿಟ್ರ, ಆ ಅಜ್ಜಿ ಆತ್ಮ ಸೀದಾ ಯಮರಾಜನ ಹತ್ರ ಹೋಗುತ್ತ. ಯಮರಾಜ ಹೇಳ್ದ, ನೀನೆಲ್ಲ ಒಳ್ಳೆ ಕರ್ಮಗಳನ್ನು ಮಾಡಿದ್ದೆ, ನಿನ್ನನ್ನು ನಾನು ಸ್ವರ್ಗಕ್ಕೆ ಕರ್ಕೊ ಹೋಗ್ತೆ ಬಾ ಅನ್ನೇಳಿ ಹೇಳ್ತಾನ ಅಜ್ಜಿ. ಹೇಳ್ತಾರ ಆಮೇಲೆ ನಾನು ನನ್ನನ್ನು ನರ್ಕಕ್ಕೆ ಕರ್ಕೋಗ, ನಾನು ನರ್ಕ ನೋಡ್ತಾನಡಿ ಹೇಳ್ತಾರ. ಆಮೇಲೆ ಯಮರಾಜ, ಸರಿ ನೀನನ್ನು ಫಸ್ಟ್ ನರ್ಕಕ್ಕೆ ಕರ್ಕೋತೆ, ಆಮೇಲೆ ಸ್ವರ್ಗಕ್ಕೆ ಕರ್ಕೋತೆ ಅನ್ನೇಳಿ ಹೇಳ್ತಾನ. ಆಮೇಲೆ ಅಜ್ಜಿನ ಯಮರಾಜ ಸೀದಾ ನರ್ಕಕ್ಕೆ ಕರ್ಕೋತ. ಅಲ್ಲಿ ನರ್ಕದಲ್ಲೇ ಸುಂದರವಾದ ಪ್ರಕೃತಿ ಪರಿಸರ ಎಲ್ಲ ಸುಂದರವಾಗಿರತ್ತೆ. ಆದರೆ ಮೇಲನ್ನ ಇರುತ್ತೆ, ಕೆಳಗೆ ಜನರೆಲ್ಲ ಕಿತ್ತಾಡ್ತಿರ್ತಾರೆ. ಅಜ್ಜಿ ಕೇಂದ್ರ, ನೀವೆಂತ ಇಲ್ಲಿ ಕಿತ್ತಾಡ್ತಿದ್ರಿ ನೋಡಿ ಕೇಂದ್ರ. ಆಮೇಲೆ ಅವ್ರು ಹೇಳ್ತಾರಮ್ದ, ಇದು ಇಲ್ಲಿ ಏನು ಸರಿ ಇಲ್ಲ, ಇದು ನಮ್ಗೆ 15 ದಿವಸದಿಂದ ಅನ್ನ ಸಿಕ್ಕಲಿಲ್ಲ, ಇದು ನರ್ಕ ಇದ್ದಾನಳಿ ಹೇಳ್ತಾರ. ಆಮೇಲೆ ಸೀದಾ ಯಮರಾಜ ಅಜ್ಜಿನ ಸ್ವರ್ಗ ಕರ್ಕೋತಮ್ದ. ಸ್ವರ್ಗದಲ್ಲೂ ಸೇಮ್ ಅದೇ ಥರ ಇರತ್ತಮ್ದ. ಆದರೆ ಇಲ್ಲೇ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರು ಹತ್ತಿ ಅನ್ನ ತಗೊಂತಿದ್ರಮ್ದ, ಅನ್ನ ತಗೊಂಡು ಹಂಚ್ಕೊಂತಿದ್ರಮ್ದ. ಈ ಕತೆಯ ನೀತಿ ನಮ್ಮ ಮನಸ್ಸು ಸ್ವರ್ಗವನ್ನು ಮಾಡಿಸುತ್ತದೆ, ನರ್ಕವನ್ನು ಮಾಡಿಸುತ್ತದೆ.
0: ನಮ್ಮಲ್ಲಿರೋದ್ರ ಬೆಲೆನ ಅರಿತುಕೊಂಡು ತೃಪ್ತಿಯಿಂದ ಬದುಕಬೇಕು. ಪರರದ್ದನ್ನ ನೋಡಿ ಆಸೆ ಪಡಬಾರ್ದು, ಅದರಿಂದ ದುಃಖನೇ ಜಾಸ್ತಿ. ದೇವ್ರು ಎಂತ ಕೊಟ್ಟಿರ್ತಾನೋ ಅದು ನಮಗೆ ಸರಿಯಾದದ್ದು, ಇದ್ದದ್ದು ಸಾಕು ಅಂತ ತೃಪ್ತಿ ಪಡೋದೇ ನಿಜವಾದ ಸಂತೋಷ. ಇಂಥದ್ದೇ ಒಂದು ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆಯ ಸನ್ನಿಧಿ, 5ನೇ ತರಗತಿ.
4: ನನ್ನ ಹೆಸರು ಸನ್ನಿಧಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು PMC SK KPS ಪಡೆರ್ ಹೋಬಳಿ. ನಾನು ಹೇಳುತ್ತಿರುವ ಕಥೆಯ ಹೆಸರು ಜಾಲಿ ಮರದ ಕತೆ. ಒಂದು ಕಾಡಿನಲ್ಲಿ ಒಂದು ಜಾಲಿ ಮರವಿತ್ತು. ಆ ಜಾಲಿ ಮರದ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿದ್ದವು. ಅದರಿಂದ ಅದರ ಸುತ್ತಮುತ್ತಲಿನ ಎಲ್ಲ ಮರಗಳು ಅದನ್ನು ಹೀಯಾಳಿಸುತ್ತಿದ್ದವು. ಇದರಿಂದ ಬೇಸರಗೊಂಡಿತ್ತು. ಆಗ ದೇವರು ಪ್ರತ್ಯಕ್ಷನಾದರು. ಏನಾಯಿತು, ಏಕೆ ಅಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳು ಚಿಕ್ಕ ಚಿಕ್ಕದಾಗಿವೆ ಎಂದು, ನನ್ನ ಸುತ್ತಮುತ್ತಲಿನ ಎಲ್ಲ ಮರಗಳು ನನ್ನನ್ನು ಹೀಯಾಳಿಸುತ್ತಿವೆ. ಅದರಿಂದ ನೀನು ನನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡು. ಆಗ ದೇವರು ತಥಾಸ್ತು ಎಂದು ಮಾಯವರು. ಆಗ ಜಾಲಿ ಮರದ ಎಲೆಗಳೆಲ್ಲ ದೊಡ್ಡ ದೊಡ್ಡದಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಮೇಕೆ ಬಂದು ಆ ಎಲೆಗಳನ್ನೆಲ್ಲ ತಿಂದು ಹೋದವು. ಆಗ ಜಾಲಿ ಮರವು ಪುನಃ ಬೇಸರಗೊಂಡಿತು. ಆಗ ದೇವರು ಪುನಃ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಹೇಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳನ್ನು ಆಡುಗಳು ಬಂದು ತಿಂದು ಹೋದವು. ಅದರಿಂದ ನೀನು ನನಗೆ ಗಾಜಿನ ಎಲೆಗಳನ್ನು ಕರುಣಿಸು ದೇವ. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರದ ಎಲೆಗಳೆಲ್ಲ ಗಾಜಿನ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಜೋರಾದ ಗಾಳಿ ಮಳೆಗೆ ಎಲೆಗಳು ಒಂದಕ್ಕೊಂದು ಬಡಿದು ಚೂರು ಚೂರಾದವು. ಆಗ ಮತ್ತೆ ಜಾಲಿ ಮರ ಮತ್ತೆ ಅಳಲು ಶುರು ಮಾಡಿತು. ಆಗ ದೇವರು ಮತ್ತೆ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಅಳುತ್ತಿರುವೆ ಕೇಳಿತು. ಆಗ ಹೇಳಿತು ಜಾಲಿ ಮರ, ನನ್ನ ಎಲೆಗಳು ಜೋರಾದ ಗಾಳಿ ಮಳೆಗೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ಚೂರು ಚೂರಾದವು. ಆದ್ದರಿಂದ ನೀನು ನನಗೆ ಚಿನ್ನದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡಿತು. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಜಾಲಿ ಮರದ ಎಲೆಗಳೆಲ್ಲ ಚಿನ್ನದ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ರಾತ್ರಿ ಕಳ್ಳರು ಬಂದು ಆ ಎಲೆಗಳನ್ನೆಲ್ಲ ಕಿತ್ತುಕೊಂಡು ಹೋದರು. ಆಗ ಜಾಲಿ ಮರಕ್ಕೆ ತುಂಬ ಬೇಸರ ಆಯಿತು. ಮತ್ತೆ ದೇವರು ಪ್ರತ್ಯಕ್ಷ, ಮತ್ತೆ ಏಕೆ ಹೇಳುತ್ತಿರುವೆ? ನಾನು ನಿನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕೊಟ್ಟೆ, ಚಿನ್ನದ ಎಲೆಗಳನ್ನು ಕೊಟ್ಟೆ, ಗಾಜಿನ ಎಲೆಗಳನ್ನು ಕೊಟ್ಟೆ, ಮತ್ತೆ ಏಕೆ ಹೇಳುತ್ತಿರುವೆ? ದೇವರೇ, ನನಗೆ ದೊಡ್ಡ ದೊಡ್ಡದಾದ ಎಲೆಗಳೂ ಬೇಡ, ಗಾಜಿನ ಎಲೆಗಳೂ ಬೇಡ, ನನಗೆ ಚಿನ್ನದ ಎಲೆಗಳು ಬೇಡ, ನನಗೆ ಮೊದಲಿನಂತೆ ಚಿಕ್ಕ ಚಿಕ್ಕ ಎಲೆಗಳನ್ನು ಕರುಣಿಸು ದೇವ, ನಿನಗೆ ಈಗಲಾದರೂ ಅರ್ಥವಾಯಿತಲ್ಲವೇ ಎಂದು ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರು ಸಂತೋಷದಿಂದ ಬಾಳಿತು. ಈ ಕಥೆಯ ನೀತಿ ಏನೆಂದರೆ ದುರಾಸೆಯೇ ದುಃಖಕ್ಕೆ ಮೂಲ.
0: ದೊಡ್ಡವ್ರ ಬೈದ್ರಿಗತಿಗೆ ಅವ್ರು ನಮಗೆ ಎಷ್ಟೊತ್ತಿಗೂ ಬೈತ್ರ, ಅವ್ರಿಗೆ ನಮ್ಮನ್ನು ಕಂಡ್ರಗತಿಗೆ ಆತಿಲ್ಲ ಅನ್ಸುತ್ತ. ಆದರೆ ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಂದು ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ದೊಡ್ಡವ್ರು ಹೇಳೋದನ್ನ ಕೇಳಕ ಹಿರಿಯರು ಕೆಲವೊಮ್ಮೆ ನಮ್ಮ ಒಳಿತಿಗಾಗಿ ಎಚ್ಚರಿಕೆ ನೀಡ್ತಾರೆ. ಪ್ರತಿಯೊಂದು ಸಲಹೆಯನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಬೇಕಂತೇನಿಲ್ಲ. ಆದರೆ ಅದನ್ನು ನಿರ್ಲಕ್ಷಿಸೋ ಮೊದಲು ಒಮ್ಮೆ ಯೋಚಿಸ್ಬೇಕು. ಈ ಕಥೆಯಲ್ಲಿ ಬರುವಂತಹ ಕತ್ತೆ ಥರ ಹಠ ಹಿಡಿದ್ರೆ ಅದ್ರ ಪರಿಣಾಮ ನಮ್ಮದೇ ಆಗಿರುತ್ತೆ. ಈ ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ KPS ಶಾಲೆಯ ಶ್ರೇಯಸ್.
5: ನನ್ನ ಹೆಸರು ಶ್ರೇಯಸ್. ನಾನು PMC KPS ಒಡೆರೊಬ್ಬಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 6ನೇ ತರಗತಿಯಲ್ಲಿ

0: ಒಂದು ದಿನ ಕತ್ತೆಯು ಹೊಲಗಳಲ್ಲಿ ಮೇದು ಹಿಂತಿರುಗಿ ಬರುತ್ತಿರಬೇಕಾದರೆ ಬಂದು ನರಿ ಅಡ್ಡ ಬಂದಿತು. ಎರಡೂ ಗೆಳೆಯರಾದವು. ಪ್ರತಿನಿತ್ಯ ರಾತ್ರಿ ಎರಡೂ ಸೇರಿಸುತ್ತಾಡುತ್ತಿದ್ದವು. ಒಂದು ದಿನ ಎರಡು ಟೊಮ್ಯಾಟೊಗಳು ಚೆನ್ನಾಗಿ ಬೆಳೆದಿದ್ದ ಹೊಲಕ್ಕೆ ನುಗ್ಗಿದವು. ಎರಡು ಹೊಟ್ಟೆ ತುಂಬ ತಿಂದವು. ಸ್ವಲ್ಪ ಹೊತ್ತು ಮಾತನಾಡಿ ತಮ್ಮ ತಮ್ಮ ಮನೆಗಳಿಗೆ ಸೇರುತ್ತಿದ್ದವು. ಒಂದು ದಿನ ಕತ್ತೆಯು ಹೊಟ್ಟೆ ತುಂಬ ತಿಂದು ಅದಕ್ಕೆ ಒಂದು ಗಟ್ಟಿಯಾಗಿ ಹಾಡು ಹಾಡೋಣ ಎನಿಸಿತು. ತನ್ನ ಬಯಕೆಯನ್ನು ನರಿಗೆ ಹೇಳಿತು. ಆಗ ನರಿ, ಹಾಗೆಲ್ಲಾದರೂ ಹಾಡಿಬಿಟ್ಟೋ ಮಾರಾಯ, ಈ ಹೊಲದ ಮಾಲೀಕ ನಿನ್ನ ಸಂಗೀತವನ್ನು ಕೇಳಿಸಿಕೊಂಡನೋ, ದೊಣ್ಣೆ ತೆಗೆದುಕೊಂಡೇ ಬಂದೇ ಬಿಡುತ್ತಾನೆ ಎಂದುಕೊಂಡಿತು. ಆಗ ಅದು ಸರಿಯಾನ, ಆದರೆ ನಿನ್ನ ಧ್ವನಿ ಮಧುರಾಗಿಲ್ಲ ಎಂದು ಕತ್ತೆಯು ಹೇಳಿತು. ನರಿಯಣ್ಣ, ನಿನಗೆ ಸಂಗೀತ ಬಗ್ಗೆ ಅದೆಲ್ಲ ಹೇಗೆ ತಿಳಿದಿರುತ್ತದೆ? ಪಾಪ, ಅದು ನಿನಗೆ ಹೇಗೆ ತಿಳಿದಿರುತ್ತದೆ? ನೀನೇನು ಸಂಗೀತ ಕಚೇರಿಗಳು ಹೋಗಿರುವ್ಯಾ? ಇರಲಿ ಬಿಡು, ನಿನ್ನ ಮನೆಯಲ್ಲಿ ಅಂಥ ಸಂಗೀತಗಾರಿದ್ದಾರೋ? ನಾನಾದರೆ ಸಂಗೀತದಲ್ಲಿ ಹೆಸರಾಗಿರುವೆ, ನನ್ನ ಕಂಠ ತುಂಬ ಮಧುರ ಎಂದು ಕತ್ತೆಯು ಜಂಬ ಕೊಚ್ಚಿಕೊಂಡಿತು. ಇರಬಹುದು ಅಣ್ಣ, ನೀನಾದರೋ ಈಗ ಹಾಡಿದೆಯೋ ಬೇಡ ನೋಡು, ಈ ನಿನ್ನ ಫಜೀತಿ ರೈತನು ಬಂದು ಸಾಯುವರಿಗೆ ಬಡಿಯುತ್ತಾನೆ ಎಂದಿತು. ನೀನೊಬ್ಬ ಹೇಳಿ, ಆ ಮಾಲೀಕ ನಮ್ಮನ್ನು ಏನು ಮಾಡುತ್ತಾನೆ? ನನಗೆ ಹಾಡು ಹಾಡಬೇಕೆನಿಸುತ್ತಿದೆ ಎಂದಿತು ಕತ್ತೆ. ಆಗ ಕತ್ತೆಯು ಕಂಠವನ್ನು ಸರಿಮಾಡಿಸಿಕೊಂಡಿತು. ತಾಳೆಯೋ ಮಹಾರಾಯ, ನೀನು ಹಾಡಿಕೋ, ಮೊದಲು ನಾ ಈ ಹೊಲವನ್ನೇ ಬಿಟ್ಟು ಹೋಗುತ್ತೇನೆ, ನಿನಗಾಗಿ ಒಂದು ಮರದ ಕೆಳಗೆ ಕಾಯುತ್ತಿರುತ್ತೇನೆ ಎಂದು ಹೇಳಿದ ನರಿಯು ಅಲ್ಲಿಂದ ಓಟ ಕಿತ್ತಿತು. ನರಿಯು ಸ್ವಲ್ಪ ಹೊತ್ತಿನ ಮೇಲೆ ಬಂದಿತು. ಕತ್ತೆಯು ಗಟ್ಟಿಯಾಗಿ ಹಾಡಿತು. ಅರಚಾಟ ಕೇಳಿದ ರೈತರು ಗುಡಿಸಿನಿಂದ ಎದ್ದು ಬಂದು ಅವರ ಕೈಯಲ್ಲಿ ಸರಿಯಾದ ದೊಣ್ಣೆಗಳಿದ್ದವು. ಕತ್ತೆಗೆ ಚೆನ್ನಾಗಿ ಬಾರಿಸಿದಲ್ಲದೆ ಬಂದು ಮರಕ್ಕೆ ಕಟ್ಟಿ ಹಾಕಿದರು. ಅದರ ಕತ್ತಿಗೆ ಮೇಲೆ ಭಾರವಾದ ವಸ್ತುವನ್ನು ಇಟ್ಟಿದರು. ಸ್ವಲ್ಪ ಹೊತ್ತಿನ ಮೇಲೆ ನರಿಯು ಬಂದಿತು. ಕತ್ತೆಯ ಸ್ಥಿತಿ ಕಂಡು, ಓಹೋ, ನಿನ್ನ ಹಾಡನ್ನು ಕೇಳಿ ರೈತರು ಒಳ್ಳೆಯ ಬಹುಮಾನವನ್ನೇ ಕೊಟ್ಟಿದ್ದಾರೆ. ಬೇಷ್ ಬೇಷ್, ನೀನು ಇಷ್ಟು ಚೆನ್ನಾಗಿ ಹಾಡುತ್ತೆ ಎಂದು ನನಗೆ ತಿಳಿದೇ ಇರಲಿಲ್ಲ ಎಂದು ನರಿಯು ಹಾಸ್ಯ ಮಾಡಿತು. ಕತ್ತೆ ತಗ್ಗಿಸಿದ ಕತ್ತನ್ನು ಮೇಲೆತ್ತಲಿಲ್ಲ. ನರಿಯಣ್ಣ, ನಿನ್ನ ಮಾತನ್ನು ಕೇಳದೆ ಹೋದೆ, ನನಗೆ ಸರಿಯಾದ ಪ್ರಶಸ್ತಿಯೇ ಸಿಕ್ಕಿತು. ಇನ್ನು ಮುಂದೆ ನಿನ್ನ ಸಲಹೆಯಂತೆ ನಡೆಯುತ್ತೇನೆ. ಈ ಕತೆಯ ನೀತಿ ಏನಂದರೆ, ಒಳ್ಳೆಯ ಸಲಹೆಯನ್ನು ಸಾಧಿಸಬೇಕು, ಅಲಕ್ಷ್ಯ ಮಾಡಬಾರದು. ಧನ್ಯವಾದಗಳು.
1: ಜೀವನದಲ್ಲಿ ಎಂಥದೇ ಕಷ್ಟ ಬಂದರೂ ಸುಳ್ಳು ಮತ್ತೆ ಮೋಸದ ಮೊರೆ ಹೋಗದೆ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ಬೇಕು. ಆಗ ಮಾತ್ರ ನಮಗೆ ಜಯ ಸಿಗೋದು. ಇಂಥದ್ದೇ ಒಂದು ಕತೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಬಿ ಆರ್ ರಾವ್ ಹಿಂದೂ ಶಾಲೆಯ ದರ್ಶನ್.
2: ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಅಂದಿಕಿ. ನಾನು 4ನೇ ತರಗತಿ ಹೆಂಗ ಓದ್ತಿದ್ದೆ. ನಮ್ಮ ಶಾಲೆ ಬಿ ಆರ್ ರಾವ್ ಅವರ ಹಿಂದೂ ಪ್ರಾಥಮಿಕ ಶಾಲೆ ಅಂದಿಕಿ. ಹಾಯ್, ನಾಯಿಗ ಒಂದು ಲೈಕ್ ಮಾಡಿ ಕತೆ ಹೇಳ್ತಿ ಕೇಂತ್ರಿ ಅಲ್ದ. ಒಂದ್ ಊರಂಗೆ ಒಂದ್ ದೊಡ್ಡ ರಾಜನ ಆಸ್ಥಾನ ಇತ್ತಂಬ್ರ. ಆ ಆಸ್ಥಾನಂಗೆ ಒಬ್ಬ ರಾಜ ಇದ್ದಂಬ್ರ. ಆ ರಾಜಂಗೆ 3 ಜನ ಮಂತ್ರಿಗಳಿದ್ರಂಬ್ರ. ಒಂದಿನ ರಾಜ ಮಂಡಿಯಂಗೆ ಒಂದ್ ಆಲೋಚನೆ ಬಂತಂಬ್ರ. ಈ 3 ಜನ ಮಂತ್ರಿ ಹಂಗೆ ಯಾರ್ ಒಳ್ಳೆಯವ್ರ, ಯಾರ್ ಕೆಟ್ಟವ್ರ, ಯಾರ್ ಕುತಂತ್ರಿಗಳ ಅಂತೇಳಿ ಹ್ಯಾಂಗ್ ತಿಳ್ಕೊಂಡ್ ಅಂತೇಳಿ ರಾಜ ಮಂಡಿಯಂಗೆ ಆಲೋಚನೆ ಬಂತಂಬ್ರ. ಒಂದಿನ ರಾಜ 3 ಜನ ಮಂತ್ರಿಗಳನ್ನು ಆಸ್ಥಾನ ಕರೆಸಿ 3 ಜನಕ್ಕೂ ಒಂದೊಂದು ಚೀಲ ಕೊಟ್ಟ. ನೀವು 3 ಜನನ್ನು ಕಾಡಿ ಹೋಯಿ, ಅಲ್ಲಿ ಮರದಲ್ಲಿದ್ದ ಗಣಗಣ ಹಣ್ಣನ್ನೆಲ್ಲ ಕುಯ್ದು ಚೀಲ ತುಂಬಿಸ್ಕೊಂಡ್ ಬರ್ಕಂದೇಳಿ ಹೇಳ್ತಂಬ್ರ. ಕಡಿಕೆ ಆಯ್ತಂದಿಕ್ಕಿ 3 ಜನನು ಚೀಲ ತಗೊಂಡ್ ಕಾಡಿ ಹೋದ್ರಂಬ್ರ. ಮೊದಲನೇವನ ಪ್ರಾಮಾಣಿಕನಾಗಿ ನಿಯತ್ತಿನವನ ರಾಜ್ರ ಹೇಳ್ದಂಗೆ ಗಣಗಣ ಹಣ್ಣನ್ನೆಲ್ಲ ಚೀಲ ತುಂಬಿಸ್ಕೊಂಡ್ ಬರ್ತಂಬ್ರ. ಎರಡನೇವನ ತನ್ನ ಕುತಂತ್ರಿ ಬುದ್ಧಿಯಿಂದ ಮಂಡಿ ಓಡಿಸಿ ಈ ರಾಜ್ರೆಲ್ಲ ನನ್ ಚೀಲ ಬಿಚ್ಚಿಕಂತಂದಿಕ್ಕಿ ಮರದಲ್ಲಿದ್ದ ಕೊಳಗಟ್ಟಿ ಹಣ್ಣಿನೆಲ್ಲ ಚೀಲದ ಅಡಿ ತುಂಬಿಸ್ಕೊಂಡ್ ಗಣಗಣ ಹಣ್ಣನ್ನೆಲ್ಲ ಚೀಲದ ಮೇಲೆ ತುಂಬಿಸ್ಕೊಂಡ್ ಬರ್ತಂಬ್ರ. ಇನ್ ಮೂರನೇ ಅವನ ತನ್ನ ಸೋಮಾರಿ ಮತ್ತು ಕುತಂತ್ರಿ ಬುದ್ಧಿಯಿಂದ ಈ ರಾಜರೆಲ್ಲ ಚೀಲ ಬಿಚ್ಚಿಕಂತ್ರ ಅಂದಿಕ್ಕಿ ಅಲ್ಲಿದ್ದ ಕಸ ಕಡ್ಡಿ ಮುಳ್ಗಳನ್ನೆಲ್ಲ ಚೀಲ ತುಂಬಿಸ್ಕೊಂಡ 3 ಜನನು ಚೀಲ ಹೊತ್ಕೊಂಡ ರಾಜನಾಸನಕ್ಕೆ ಬಂದ. ರಾಜನೆದ್ರು ಚೀಲ ಇಳ್ತ್ರಂಬ್ರ. ಈ ರಾಜ ಮೊದ್ಲೇ ಗೊತ್ತಿದ್ದ ಈ 3 ಜನ ಮಂತ್ರಿಗಳು ಕುತಂತ್ರಿಗಳಂದೇಳಿ. ಆಗಳಿಕೆ ರಾಜ ಸೇವಕರನ್ನು ಕರೆಸಿ ಈ 3 ಜನನು ಒಂದೊಂದು ಕೋಣೆ ಹಾಕಿ ಅವ್ರ ತನ್ನ ಚೀಲನ ಅವ್ರ ಸಂಗತ್ ಕೊಟ್ಟ. ಅವರಿಗೆ ಉಂಬುಕೆ ತಿಂಬುಕೆ ಎಂತದು ಕೊಡ್ಬೇಡ ಅಂತ ಹೇಳ್ತ್ರಂಬ್ರ. ಅವ್ರ ತಂದ ಹಣ್ಣನ್ನೇ ತಿಂದು ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳ್ತ್ರಂಬ್ರ. ಕಡಿಕೆ ಸೇವಕರು ಆಯ್ತಂದಿಕ್ಕಿ ಒಬ್ರೊಬ್ರಿನ ಒಂದೊಂದು ಕೋಣೆ ಹಾಕಿ ಅವ್ರ ತನ್ನ ಚೀಲನ ಅವ್ರ ಸಂಗತ್ ಕೊಟ್ಟ. ಅವ್ರಿಗೆ ಉಂಬುಕೆ ತಿಂಬುಕೆ ಎಂತದು ಕೊಡುದಿಲ್ಲ ಅಂತ. ಮೊದಲನೇವನ ನಿಯತ್ತಿನವನ ಅವನ್ ತಂದ ಗಣಗಣ ಹಣ್ಣನ್ನೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಗೊಟ್ಟಮುಟ್ಟಾಗಿ ಹೊರಬತ್ನಂಬ್ರ. ಎರಡನೇವನ ಅವನ್ ತಂದ ಕೊಳಗಟ್ಟಿ ಹಣ್ಣನ್ನೇ ತಿಂದು ರೋಗ ಬಡ್ಕೊಂಡು ಹರ್ಬತ್ನಂಬ್ರ. ಇನ್ ಮೂರನೇವನ ಅವನ್ ತಂದ ಕಸ ಕಡ್ಡಿ ಮುಳ್ಗನ್ ತಿಂಬುಕು ಆಯ್ದೆ ನೆಡುಕು ಆಯ್ದೆ ಅದನ್ ತಿಂಬುಕು ಆಯ್ದೆ ಮಿತ್ರಾನಕ್ ಬಿದ್ದು ಹರ್ಬತ್ತಂಬ್ರ. ಈ ಕತೆ ನೀತಿ ಅಂತಂದ್ರ ಮರ್ರೆ, ಒಳ್ಳಿ ಕೆಲ್ಸಕ್ಕೆ ಒಳ್ಳಿ ಪ್ರತಿಫಲ.

0: ಕೆಲ್ಸಕ್ಕೆ ಅಟ್ ಪ್ರತಿಫಲ ಅಂದಿಕೆ ಗೊತ್ತಾಯ್ತಲ್ದೆ. ಹಾಯ್ ಹಂಗ ನಾ ಏನ್ ಬತ್ ಯಾಕ ನಮಸ್ಕಾರವೇ.
1: ಹೋಯ್ ನಮ್ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದಾರನ್ನೆಲ್ಲ ಒಳ್ಳೆಯವರು ಅಂತ ಅನ್ಕಂಬ್ಕಾಗ್ದೆ. ಎಂತಕ್ಕಂದ್ರೆ ಹೊಳಿತಿಪ್ಪದೆಲ್ಲ ಚಿನ್ನ ಅಲ್ಲ. ನಾನು ಇದನ್ನ ಎಂತ ಹೇಳ್ತಿದ್ದೆ ಅಂತ ಗೊತ್ತಾಯ್ಕರೆ, ನಮ್ಮ ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಧನ್ಯ ಹೇಳು ಈ ಕತಿನ ಕೇಳ್ಕೊಬಪ್ಪ.
2: ಹಾಯ್ ಎಲ್ರಿಗೂ ನಮಸ್ಕಾರವೇ, ನನ್ನ ಹೆಸರು ಧನ್ಯ. ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ. ಇವತ್ತು ನಾನು ನಿಮ್ಗೆ ಹೇಳೋ ಕತೆ ಹೆಸರು ಎಂತ ಗೊತ್ತಿದ್ದೆ? ಚಿನ್ನದೊಳಗಿ. ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ. ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಅವನ ಒಂದು ಊರಿಗೆ ಹೊಯ್ದ. ಅಲ್ಲೇ ಒಂದು ತೋಟದಲ್ಲಿ ಹೊಯ್ಪತ್ತಿಗೆ ಅವನಿಗೊಂದು ಪಳಪಳ ಅಂತ ಹೊಳಿಯುವ ಒಂದು ಚಿನ್ನದ ಅಡುಗೆ ಕಂಡ. ಆ ಅಡುಗೆ ಚಿನ್ನದ ಥರ ಹೊಳಿತಿರೋದು ಕಂಡ್ಕೊಂಡು ಯಾರಿಗೂ ಗೊತ್ತಿಲ್ಲ ಎತ್ತಂದು ಹೊಯ್ ತಕ್ಕಂಡ. ದಾರಿಲಿ ಹೋಪತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡು ಕುಡಿತೆ. ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತ ಅನ್ಸ್ಕಂಡ. ಅದು ಹೊತ್ತಾಪತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡು ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ. ರಾತ್ರಿ ನೀರು ಜೋರವನಿ ನೀರುಗಡಿಕೆ ಆಯ್ತು. ನೀರು ಕುಡುವಂತ ಹೋಪತಿಗೆ ಅಲ್ಲಿ ಅಳಗಿನೂ ಇರಲಿಲ್ಲ ನೀರೂ ಇರಲಿಲ್ಲ. ಕಾಂಬತಿ ಎಂತ ಇದ್ದಿತ್ತು ಗೊತ್ತೇ? ಬರೀ ಸುಣ್ಣದ ನೀರು, ಸುಣ್ಣದ್ದೇ ಸುಣ್ಣದ ನೀರು. ಅವನ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಂಡ. ಬೆಳಿಗ್ಗೆ ಆದ್ಮೇಲೆ ಊರಿಗೆ ಓಡಿ ಹೋದ. ಅಲ್ದ ಯಾಕೆ ಹಂಗಾಯ್ತು ಗೊತ್ತಿತ್ತೆ? ಅದು ಬರೀ ಸುಣ್ಣದ ಅಳಗಿ, ಅದ್ರ ಮೇಲೆ ಚಿನ್ನದ ತರ ಹೊಳಪ ಹಾಕಿದ್ರಷ್ಟೇ. ಈ ಕತೆ ನೀತಿ ಎಂತ ಗೊತ್ತಿತ್ತೆ? ಹಳಿ ತಿಪ್ಪುದೆಲ್ಲ ಚಿನ್ನೂ ಅಲ್ಲ, ಕಂಡಿದ್ದೆಲ್ಲ ನಿಜವೂ ಅಲ್ಲ. ಹೋತೆ ಅಕ್ಕ, ಗಂಟೆ ಆಯ್ತು, ನಾನು ಕತೆ ಮುಗೀತಿಲ್ಲಿಗೆ.
1: ಜೀವನದಲ್ಲಿ ನಮ್ಮ ಎದುರಿಗೆ ಬರೋ ಪ್ರತಿಯೊಂದು ಸಮಸ್ಯೆನೂ ಶಕ್ತಿಯಿಂದಲೇ ಪರಿಹರಿಸೋಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ತಾಳ್ಮೆ, ಬುದ್ಧಿವಂತಿಕೆ ಮತ್ತೆ ಸಮಯೋಚಿತ ನಿರ್ಧಾರಗಳು ನಮ್ಮ ದೊಡ್ಡ ಶಕ್ತಿಯಾಗುತ್ತೆ. ಈ ಕತ್ತೆಯಲ್ಲಿ ಬಪ್ಪು ಕಾಗಿಯಂತೆ ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಯೋಚಿಸಿ ಹೆಜ್ಜೆ ಇಟ್ಟರೆ ಪರಿಹಾರ ದಾರಿ ಖಂಡಿತ ಸಿಗುತ್ತೆ. ಅಂಥದ್ದೇ ನೀತಿ ಇಪ್ಪು ಒಂದು ಕತ್ತಿನ ಹೇಳಕ್ ಬರ್ತಾ ಇದ್ರು ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಸಾಹಿತ್ಯ.
2: ಹಾಯ್ ಎಲ್ರಿಗೂ ನಮಸ್ಕಾರವೇ, ನನ್ನ ಹೆಸರು ಧನ್ಯ. ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ. ಇವತ್ತು ನಾನು ನಿಮ್ಗೆ ಹೇಳೋ ಕತೆ ಹೆಸರು ಎಂತ ಗೊತ್ತಿದ್ದೆ? ಚಿನ್ನದೊಳಗಿ. ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ. ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಅವನ ಒಂದು ಊರಿಗೆ ಹೊಯ್ದ. ಅಲ್ಲೇ ಒಂದು ತೋಟದಲ್ಲಿ ಹೊಯ್ಪತ್ತಿಗೆ ಅವನಿಗೊಂದು ಪಳಪಳ ಅಂತ ಹೊಳಿಯುವ ಒಂದು ಚಿನ್ನದ ಅಡುಗೆ ಕಂಡ. ಆ ಅಡುಗೆ ಚಿನ್ನದ ಥರ ಹೊಳಿತಿರೋದು ಕಂಡ್ಕೊಂಡು ಯಾರಿಗೂ ಗೊತ್ತಿಲ್ಲ ಎತ್ಕೊಂಡು ಹೊಯ್ ತಕ್ಕಂಡ. ದಾರಿಲಿ ಹೋಪತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡು ಕುಡಿತೆ. ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತ ಅನ್ಸ್ಕಂಡ. ಅದು ಹೊತ್ತಾಪತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡು ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ. ರಾತ್ರಿ ನೀರು ಜೋರವನಿ ನೀರುಗಡಿಕೆ ಆಯ್ತು. ನೀರು ಕುಡುವಂತ ಹೋಪತಿಗೆ ಅಲ್ಲಿ ಅಳಗಿನೂ ಇರಲಿಲ್ಲ ನೀರೂ ಇರಲಿಲ್ಲ. ಕಾಂಬತಿ ಎಂತ ಇದ್ದಿತ್ತು ಗೊತ್ತೇ? ಬರೀ ಸುಣ್ಣದ ನೀರು, ಸುಣ್ಣದ್ದೇ ಸುಣ್ಣದ ನೀರು. ಅವನ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಂಡ. ಬೆಳಿಗ್ಗೆ ಆದ್ಮೇಲೆ ಊರಿಗೆ ಓಡಿ ಹೋದ. ಅಲ್ದ ಯಾಕೆ ಹಂಗಾಯ್ತು ಗೊತ್ತಿತ್ತೆ? ಅದು ಬರೀ ಸುಣ್ಣದ ಅಳಗಿ, ಅದ್ರ ಮೇಲೆ ಚಿನ್ನದ ತರ ಹೊಳಪ ಹಾಕಿದ್ರಷ್ಟೇ. ಈ ಕತೆ ನೀತಿ ಎಂತ ಗೊತ್ತಿತ್ತೆ? ಹಳಿ ತಿಪ್ಪುದೆಲ್ಲ ಚಿನ್ನೂ ಅಲ್ಲ, ಕಂಡಿದ್ದೆಲ್ಲ ನಿಜವೂ ಅಲ್ಲ. ಹೋತೆ ಅಕ್ಕ, ಗಂಟೆ ಆಯ್ತು, ನಾನು ಕತೆ ಮುಗೀತಿಲ್ಲಿಗೆ.
1: ಹೋಯ್ ನಮ್ ಜೀವನ್ದಂಗೆ ಒಂದ್ಸತಿ ಯಾರೋ ಇನ್ನೊಬ್ರ ಹತ್ರ ಸಹಾಯ ಪಡ್ಕೊಂಡಿರುತ್ತ, ಹೌದಲ್ದ? ಆರೆ ಒಂದ್ ವಿಷಯ ಮರ್ರೆ, ನಮ್ಗ್ ಉಪಕಾರ ಮಾಡಿದವರಿಗೆ ಯಾವತ್ತೂ ಅಪಕಾರ ಮಾಡೋಕ್ಕಾಗ ಕಾಣಿ. ಇಂಥದ್ದೇ ಒಂದ್ ನೀತಿ ಮಾತು ಇಪ್ಪು ಅಂತ ಕಾಗಕ್ಕ ಗುಬ್ಬಕ್ಕ ಕತಿ ಹೇಳೋಕೀಗ ನಮ್ ಜೊತೆ ಇದ್ರೆ ಹಿಂದೂ ಶಾಲೆಯ 6ನೇ ತರಗತಿಯ ಸಾಯಿ ಪ್ರೀತಮ್. ಬನ್ನಿ ಒಂದ್ ಒಳ್ಳೆ ಕತೆ ಕೇಳ್ಕೊಬಪ್ಪ.
3: ಹಾಯ್ ನಮಸ್ಕಾರ, ನಾನು 6ನೇ ಕ್ಲಾಸ್ ಓದ್ತಿದ್ದೆ. ನನ್ನ ಹೆಸರು ಸಾಯಿ ಪ್ರೀತಮ್ ಅಂದೇಳಿ. BRR ಶಾಲೆಗೆ ಓದ್ತಾ ಇದ್ನೆ. ನಾನು ನನ್ನ ಅಜ್ಜಿ ಹೇಳ್ಕೊಟ್ಟದ್ದು ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತೀನಿ. ಒಂದು ಕಾಡಂಗೆ ದೊಡ್ಡ ಮರು ಇತ್ತೆ. ಆ ಮರದ ಮೇಲೆ ಗೂಬಕ್ಕ ಗೂಡು ಕಟ್ಕೊಂಡಿದ್ದಾಳು. ಒಂದಿನ ಜೋರ್ ಭರ್ ಗುಟ್ಕೊಂಡು ಮಳಿ ಬಂತು. ಅಷ್ಟೊತ್ತಿಗೆ ಕಾಗಕ್ಕ ಗಡಗಡ ನಡಗುತ್ತಾ ಅಲ್ಲಿಗೆ ಬಂದಾಳು. ಗುಬ್ಬಕ್ಕ ಗುಬ್ಬಕ್ಕ, ನಿನ್ ಗೂಡ್ನಾಗ ನಂಗೊಂಚೂರು ಜಾಗ ಕೊಡ್ತೀಯಾ ಅಂತ ಕೇಳ್ತಾಳು. ಆಗ ಗುಬ್ಬಕ್ಕ, ಇಲ್ಲ ಮಾರೈತಿ, ನಂಗೆ ನನ್ ಮಕ್ಕಳ ಮರಿಗೆ ಕೂಕಂಬುಕ್ ಜಾಗ ಇಲ್ಲ, ಇನ್ ನಿಂಗೆ ಹಂಗ್ ಕೊಡೋದು ಅಂತ ಹೇಳ್ತಾಳು. ಆಗ ಕಾಗಕ್ಕ, ಮಕ್ಕಳು ಮರಿ ಇದ್ವಾ? ಇರ್ಲಿ ಮಾರೈತಿ, ನಂಗೊಂಚೂರು ಬದಿಯಾಗ ಜಾಗ ಕೊಡುವಲೆ, ಬೆಳಗಾರ ಕೂಡ್ಲೆ ನಾ ಎದ್ದು ಹೋತಿ ಅಂದೇಳಿ ಗಡಗಡ ನಡ್ದತಾಳು. ಗುಬ್ಬಕ್ಕಂಗ್ ಪಾಪ ತೋರಿ ಹಂಗರ್ಬಾ ಒಳಗೆ ಅಂತಾಳು. ಎಲ್ರು ಮನ್ಕಂತ್ರು. ರಾತ್ರಿ ಕಾಗಕ್ಕ ಗುಬ್ಬಕ್ಕನ್ ಒಂದೊಂದೇ ಮರಿಯನ್ನ ಕಟುಂ ಕುಟುಂ ಕಟುಂ ಕುಟುಂ ಅಂತ ಹೇಳಿ ತಿಂತಾಳು. ಅಷ್ಟೊತ್ತಿಗೆ ಗೂಬಕ್ಕ, ಎಂತ ತಿಂತಿ ಅಂತ ಕೇಳ್ತಾಳು. ಆಗ ಕಾಗಕ್ಕ, ಎಂತ ಇಲ್ಲ ಮಾರೈತಿ, ಮಾಯಿ ಕೊಟ್ಟದ್ ಗುಗ್ರಿ ಬೀಜ ಅಂತೇಳಿ ಮನಿಕಣ ಗುಬ್ಬಕ್ಕ ಸುಮ್ಮನೆ ಮನ್ಕಂಟ್ಲು. ಇಡೀ ರಾತ್ರಿ ಕೂಕಂಡು ಕಾಗಕ್ಕ ಕಟುಂ ಕುಟುಂ ಕಟುಂ ಕುಟುಂ ಅಂದೇಳಿ ಗೂಬಕ್ಕಂದು ಎಲ್ಲ ಮರಿಯನ್ನ ಖಾಲಿ ಮಾಡಿ ಬಿಡತ್. ಬೆಳಗಾಪತಿಗೆ ಎದ್ ಕಂಡ್ರೆ ಅತ್ತ ಕಾಗಕ್ಕನು ಮಾಯ, ಇತ್ತು ಗುಬ್ಬಕ್ಕನ ಮರಿಗಳು ಮಾಯ. ಗುಬ್ಬಕ್ಕನ್ ಬಹಳ ಬೇಜಾರಾತ್. ಕಾಗಕ್ಕ, ಮಾಡಿಸ್ತೇನೆ ಹಿಂಗೆ ನನ್ ಮಕ್ಕಳ ಮರಿಯನ್ನೆಲ್ಲ ತಿಂದಾಗ್ದಲ್ಲ ಅಂದೇಳಿ ಒಂದಿನ ಗುಬ್ಬಕ್ಕ ಕಾಗಕ್ಕನ, ಆ ಕಾಗಕ್ಕ ಕಾಗಕ್ಕ ಆಷಾಢಿ ಹಬ್ಬ ಬಂತ ಉಂಬುಕ್ ಬರ್ಕ ಅಂತ ಕೇಳ್ತಾಳ. ಕಾಗಕ್ಕ, ಅಕ್ಕ ಅಕ್ಕ ಬತ್ತಿ ಅಂತ ಹೇಳ್ತಾಳ. ಗುಬ್ಬಕ್ಕ ಖಾರದ ಅಡ್ಗೆ ಮಾಡಿ ಬಳಸ್ತಾಳ. ಕಾಗಕ್ಕ ಖುಷಿ ಹಂಗ ತಿಂತಾಳ. ತಿಂದ ಅಯ್ಯಯ್ಯೋ ಖಾರ ಖಾರ, ನೀರ್ ತಂದು ಕೊಡ್ಬಾರೆ ಗುಬ್ಬಕ್ಕ, ತಡ್ಕೊಂಬು ಕಾತಿಲ್ಯೇ ಅಂತ ಕೂಗ್ತಾಳ. ಮಾಡಿಸ್ತೇನೆ ಹಿಂಗೆ ನನ್ ಮಕ್ಕಳ ಮರಿಯನ್ನೆಲ್ಲ ತಿಂದಾಗಿದೆ ಅಲ್ಲ ಅಂದೇಳಿ ಬಿಸಿ ನೀರು ಕಾಸಿ ಅದ್ರಂಗ ಕಾಸದ್ ಕಬ್ಬಣದ ಗೋಲಿ ಹಾಕಿ ಕಾಗಕ್ಕನ್ ಬಾಯೊಳಗ್ ಸುಡ್ದು ಬಿಡ್ತಾಳ. ಅಷ್ಟೊತ್ತಿಗೆ ಕಾಗಕ್ಕ ಗಂಟ್ಲು ಸುಟ್ಕೊಂಡು ಸತ್ಯ ಹೊತ್ತು. ಕೇಂದ್ರಿಯ ಉಪಕಾರ ಮಾಡ್ದವರಿಗೆ ಅಪಕಾರು ಮಾಡುಕಾಗ, ದುರಾಸೆಯೂ ಮಾಡುಕಾಗ. ಇಷ್ಟ ಸುಮ್ಮನೆ ಕೂಕೊಂಡು ನನ್ ಕತಿ ಕೇಂದ್ರಿ ಅಲ್ಲ, ನಿಮ್ಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ, ನಾ ಬತ್ತಿ ಆಗ್ದಾ. ನಮಸ್ಕಾರ.
1: ಜನ್ರೆ, ನಿಮಗೆ ಎಂಥರು ಕಷ್ಟ ಇತ್ತಾ? ಇದ್ರೆ ಒಂಚೂರು ತಲೆ ಓಡಿಸಿ. ಎಂತಕ್ಕಂದ್ರೆ ನೀವು ಆ ಕಷ್ಟದಿಂದ ಹೊರಗೆ ಬರ್ಕಂದ್ರೆ ಸ್ವಲ್ಪ ತಲೆ ಓಡಿಸ್ಕ. ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಮುಂದೆ ನಮ್ಮ ಶಕ್ತಿಗಿಂತ ದೊಡ್ಡ ಸಮಸ್ಯೆ ಎದುರಾತು. ಅಂಥ ಸಂದರ್ಭದಲ್ಲೂ ಭಯ ಪಡದೆ ಶಾಂತವಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಳ್ಕ. ಅಪಾಯ ಎಷ್ಟೇ ದೊಡ್ಡದಾಗಿದ್ರು ಧೈರ್ಯ ಮತ್ತು ಬುದ್ಧಿವಂತಿಕೆ ಇದ್ರೆ ಅದರಿಂದ ಹೊರಬರೋ ದಾರಿ ಖಂಡಿತ ಸಿಗ್ತದೆ. ನಾ ಹೇಳೋದು ನಿಜಾನ ಅಲ್ದ ಅಂತ ಗೊತ್ತಾಯ್ಕರೆ ನೀವೀಗ ನಮ್ಮ ಹಿಂದೂ ಶಾಲೆಯ 3ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಶಿವಾನಿ ಹೇಳೋ ಕತೆ ಕೇಳ್ಕ ಬನ್ನಿ.
2: ಹಾಯ್, ನಮಸ್ಕಾರ, ನಾನು ಶಿವಾನಿ. ನಾನು ಬಿ ಆರ್ ಅವ್ ಶಾಲೆಯಾಗ 3ನೇ ತರಗತಿಯಲ್ಲಿ ಓದ್ತಿದ್ದೆ. ಈ ಕತೆ ಹೆಸರಂತ ಗೊತ್ತಿತ್ತೆ? ಹಾಯ್ ಕುಂಬಳಕಾಯಿ ಮುಂದು ಖಪ್ಪ ಮುಂದು ಖಪ್ಪ ಅಂದೇಳಿ ಈ ಕತೆ ಹೆಸರು. ನಾ ಈಗ ಕತೆ ಹೇಳ್ತೀಯಕ್ಕ. ಒಂದ್ ಊರಾಗ ಒಂದ್ ಅಜ್ಜಿ ಇತ್ತಂಬ್ರ. ಆ ಅಜ್ಜಿ ತನ್ನ ಮಗಳ ಮನೆಗೆ ಹೋಯ್ಕಂದೇಳಿ ಜೋರ್ ಆಶೆ ಆಯ್ತಂಬ್ರ. ಆ ಅಜ್ಜಿ ಬರೀ ಬಡ್ಕಟ್ಟಿಗಿತ್ತಂಬ್ರ. ಆ ಅಜ್ಜಿ ಹೆಂಗಾರು ಮಾಡಿ ನನ್ ಮಗಳ ಮನೆಗೆ ಹೋಯ್ಕಲ್ಲ ಅಂದೇಳಿ ಹೊರಟೆ ಬಿಟ್ಲಂಬ್ರ. ದಾರ್ಯಾಗ ಹೋತಿ ಪತಿಗೆ ಕರಡಿ ಸಿಕ್ತಂಬ್ರ. ಹಾಯ್ ಅಜ್ಜಿ, ನಂಗೆ ಜೋರ್ ಹಶ್ವಾತಿತ್ತ, ನಾನು ನನಗ ತಿಂತ್ಯಾಕ ಅಂದೇಳಿ ಹೇಳ್ಲಂಬ್ರ. ಅದಕ್ಕೆ ಅಜ್ಜಿ, ಹಾಯ್ ಇಲ್ಲಿ ಕೇಳ ಕರಡಿ, ನಾನೀಗ ಬರೀ ಬಡ್ಕಟ್ಟಿಗಿದ್ದೆ, ನಾನ್ ಮಗಳ ಮನೆಗೆ ಹೋಯ್ ಸಮ ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಯ್ಕೊಂಡು ಲಾಯ್ ಕುಣ್ಕೊಂಡು ದಪ್ಪ ಆಯಿ ಬತ್ತಿ ಆಗ್ಬೇಕಾದ್ರೆ ನಾನು ತಿನ್ನಂದ್ ಹೇಳಿ ಹೇಳ್ಲಂಬ್ರ. ಕರಡಿ, ಹಾ ಸರಿ ಹೋಯ್ ಬಾ ಅಂದೇಳಿ ಹೇಳ್ದಂಬ್ರ. ಕರಡಿ ಹೋಯ್ತಂಬ್ರ. ಅಜ್ಜಿ ಅಂತೂ ಇಂತು ಹೋಯ್ ತನ್ ಮಗಳ ಮನೆಗೆ ಸೇರ್ಕೊಂಡ್ಲಂಬ್ರ. ಒಂದ್ ತಿಂಗಳಲ್ಲೇ ಉಳ್ಕೊಂಡು ಲಾಯ್ಕು ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಯ್ಕೊಂಡು ಸಮ ಉಣ್ಕೊಂಡು ಲಾಯ್ಕು ದಪ್ಪ ಆದ್ಲಂಬ್ರ. ಕೊನೆಗೂ ಒಂದಿ ನಮ್ಮ ಮನೆಗೆ ಹೋಗು ತೀರ್ಮಾನ ಮಾಡ್ದ್ಲಂಬ್ರ. ಮಗ ನಮ್ಮ ಮನೆಗೆ ಹೋತಿಯಕ್ಕ, ದಾರ್ಯಾಗ ಹೋತಿ ಪತಿಗೆ ಒಂದ್ ಪ್ರಾಣಿ ಬಂದು ನಾನು ತಿಂತಿ ಅಂತ ಹೇಳುತ್ತೆ, ಎಂತ ಮಾಡುದೆ ಮಾರೈತಿ ಅಂದೇಳಿ ಕೇಳ್ದ್ಲಂಬ್ರ. ಅದಕ್ಕೆ ಮಗಳು ಒಂದು ಉಪಾಯ ಮಾಡಿ ದೊಡ್ಡ ಕಿಬ್ಬದ ಕುಂಬಳಕಾಯಿ ತಂದು ಅದ್ರೊಳಗೆ ಕೂದೆಲ್ಲ ತೆಗ್ದು ಎರಡು ಒಟ್ಟಿ ಮಾಡಿ ಅಮ್ಮ ಇದ್ರೊಳಗೆ ಹೋಯ್ ಕೂತ್ಕೊ ಮತ್ತೆ ಈ ಮಂತ್ರ ಹೇಳಿ ಹೋಯ್ ಕುಂಬಳಕಾಯಿ ಮುಂದು ಕೊಪ್ಪ ಮುಂದು ಕೊಪ್ಪ ಅಂದೇಳಿ ಕೊಟ್ಲಂಬ್ರ. ಮಂತ್ರ ಹೇಳಿದ ಬೆಟ್ಟಿಗೆ ಕುಂಬಳಕಾಯಿ ಗಡಗಡ ಗಡ ಅಂತ ಉರುಳುಕೊಂಡು ಮುಂದೋಯ್ತಂಬ್ರ. ದಾರ್ಯಾಗ ಹೋತಿ ಪತಿಗೆ ಅದೇ ಕರಡಿ ಸಿಕ್ತಂಬ್ರ. ಹೋಯ್ ಒಳಗೆ ಯಾರಿಪ್ಪುದೆ ಆ ಅಜ್ಜಿ ಅಲ್ದಲ್ಲ ಅಂದೇಳಿ ಕೇಳ್ದಂಬ್ರ. ಅಜ್ಜಿ, ಹೋಯ್ ಕುಂಬಳಕಾಯಿ ಮುಂದು ಕೊಪ್ಪ ಮುಂದು ಕೊಪ್ಪ ಅಂದೇಳಿ ಮಂತ್ರ ಹೇಳ್ದಂಬ್ರ. ಎಬ್ಬೆ ಇದ್ರೊಳಗೆ ಯಾವ್ದೋ ಭೂತ ಇಪ್ಪುದೆ ಅಂದೇಳಿ ಕರಡಿ ಓಡಿ ಹೋಯ್ತಂಬ್ರ. ಅಂತೂ ಇಂತು ಅಜ್ಜಿ ಊರ್ ಸೇರ್ಕೊಂಡ್ಲಂಬ್ರ. ಈ ಕತಿ ನೀತಿ ಅಂತ ಗೊತ್ತಿತ್ತೇ ಚೂರ್ ಮಂಡಿ ಹೋಸ್ರೆ ಎಂತ ಕಷ್ಟ ಕಾಲ್ದಾಗೂ ಪಾರಾಗುಕ್ಕತ್ತ. ಹೆಂಗಿತ್ ಕತಿ? ಲೈಕ್ ಇತ್ತ? ಬತ್ತಿಯಕ್ಕ ನಮಸ್ಕಾರ.
1: ಮನೆಯಲ್ಲೊಬ್ರು ಹಿರಿಯರು ಇರ್ಕಂತ ಅಂತ್ರ. ಎಂತಕ್ಕೆ ಅಂದ್ರೆ ನಾವು ಮಾಡೋ ತಪ್ಪು ಒಪ್ಪುಗಳನ್ನ ಸರಿ ಮಾಡಿ ನಮ್ಗ್ ಸರಿ ದಾರಿಯಲ್ಲಿ ನೆಡುಕ್ ಹೇಳಿ ಕೊಡ್ತಾರೆ. ಇಂಥ ಹಿರಿಯರು ನಮ್ ಜೊತೆ ಹೆಚ್ಚಿನ ಕಾಲ ಇರ್ಕಂದ್ರೆ ನಾವು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಕಾಣ್ಕೊಂತ. ಇಂಥದ್ದೇ ಒಂದು ಒಳ್ಳೆ ನೀತಿಪ್ಪು ಅಂತ ಕತಿನ ಹೇಳುಕೀಗ ನಮ್ ಜೊತೆ ಇದ್ರೆ ಹಿಂದೂ ಶಾಲೆಯ 6ನೇ ತರಗತಿಯಲ್ಲಿ ಓದ್ತಾ ಇಪ್ಪು ವೈಭವ್ ಅವ್ರು. ಬನ್ನಿ ಅವ್ರ ಕತಿನ ಕೇಂ ಬಾಲ.
4: ಹೋಯ್ ಎಲ್ಲರಿ ನಮಸ್ಕಾರ ಮಾರ್ರೆ. ನಾನು ಕುಂದಾಪುರದಾಗೆ ಬಿ ಆರ್ ಶಾಲೆ ಓದ್ತಿದ್ದೆ. ನಾನು ಆರನೇ ಕ್ಲಾಸಿಗೆ ಓದ್ತಿದ್ದೆ. ನನ್ನ ಹೆಸರು ವೈಭವ್ ಅಂದಿಕ್ಕೆ. ನಾನು ರಾಮ ಮತ್ತೆ ಅವನ ಅಬ್ಬಿ ಕಥೆ ಹೇಳ್ತೆ ಕಾಣಿ. ಒಂದಿನ ಒಂದೂರಾಗೆ ರಾಮ ಮತ್ತೆ ಅವನ ಅಬ್ಬಿ ಇತ್ತಮ್. ಅವನಬ್ಬಿ ಹುಷಾರಿಲ್ಲ ಅಂದ್ರ ಅವನಬ್ಬಿಗೆ ಅವನಬ್ಬಿ ಹುಷಾರಿಲ್ಲ ಅಂದಕ್ಕೆ ರಾಮ ನಂಗೆ ಅಬ್ಬಿದ ಕೆಲಸ ಮಾಡೋಕತ್ತಿಲ್ಲ, ಒಂದ್ ಬದಿ ಮನೇನು ಕಣ್ಕೊಂಡ್ ಒಂದ್ ಬದಿ ಅಬ್ಬಿನ ಕೆಲಸ ಮಾಡು. ಅದಕ್ಕೆ ಪೊನ್ನ ಒಂಬನ್ನ ಒಂದಿನ ಹಾಯ್ಕೊಂಡೆ ಕೆಲ್ಸಕ್ಕೆ. ಕೆಲ್ಸಕ್ಕೆ ಹಾಯ್ಕೊಂಡು ಪೊನ್ನ ಒಂದಿನ ಕೆಲಸ ಮಾಡ್ದ, ಎರಡು ದಿನ ಕೆಲಸ ಮಾಡ್ದ, ಕಡಿ ಮೂರೇ ದಿನ. ಯಾರೀ ಹಳಿ ಅಜ್ಜಿ ಕೆಲಸ ಮಾಡ್ತ, ನಂಗೆ ಹಳಿ ಅಜ್ಜಿ ಕೆಲಸ ಮಾಡೋಕಾತಿಲ್ಲ ಅಂದೇಳಿ ಓಡಿ ಮನೆ ಹೋದ. ಆಮೇಲೆ ಅದೊಂದು ಇತ್ತಲ್ಲ ಹಳೆಯರು ಹೇಳ್ತಾರಲ್ಲ, ಎತ್ತೆ ತೆಲಿಯೋತೆ ಹುಡುಕೋತೆ ಹುಡುಕೋತೆ ಅಂದ್ರೆ, ಕಡಿ ಕೆಲ್ಸಕ್ಕೆ ಬಂದು ಕೆಲಸ ಇಪ್ಪುದಿಲ್ಲ ಓಡಿ ಹೋದ. ಇದೇ ಕಾಣಿ ಹಳೆಯರಿ ನಾವು ಮಾಡುದು. ಒಂದಿನ ಮಾಡಿ ನಂಗೆ ಈ ಹಳೆಯರ್ಗ ಅಜ್ಜಿ ಯಾರು ಕೆಲಸ ಮಾಡ್ತಾರೇಳಿ ಅನ್ಸುತ್ತೆ ಕಾಣಿ. ಆರ ಮಕ್ಕಳೆಲ್ಲ ನಾ ಅಜ್ಜಿ ಕಣ್ಕಂತೆ, ನಂಗಡಿಲ್ಲ ಅಜ್ಜಿನ ಕಣ್ಕಂತೆ ಅಂತ ಹೇಳ್ತಾರೆ ಕಾಣಿ. ಇದೇ ಅದಕ್ಕೆ ಈ ಕತಿ ನೀತಿ ಅಂತಂದ್ರೆ, ನಮ್ಮನ್ನ ಸಾಕಿ ಬೆಳೆಸಿದ ಅಬ್ಬಿ ಅಪ್ಪನಿಗೆ ಎಲ್ಲರಿಗೂ ಲೈಕ್ ಮಾಡಿ ಕಣ್ಕಂಡ್ ಬತ್ತಿಯಕ್ಕ ನಮಸ್ತೆ.
1: ಹಿಂಗೆ ನಮ್ಮ ಹಿಂದೆ ನೀತಿ ಕಥೆಗಳ ನಿಮಗೆ ಒಂದೊಂದು ಸುಂದರವಾದ ಪಾಠ ಕಲಿಸಿತ್ತಂತ ಅನ್ಕಂತೆ. ಕಥೆಗಳು ಮುಗಿದ್ರು ಅವು ಹೇಳೋ ನೀತಿ ನಮ್ಮ ಜೀವನದಲ್ಲಿ ಸದಾ ಉಳಿತು ಎಂಬ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೆ. ಏನ್ ತಯಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ ಜೆ ವೈಭವ್ ಶೆಟ್ಟಿ, ಧನ್ಯವಾದ.

0: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂಗವಾಗಿ ಪಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಎರಡು ಪದ ಹೆಕ್ಕಬೈಂತ. ಮೇಡಮ್, ನಿಮ್ ಹೆಸರು?
3: ಅಶ್ವಿನಿ.
2: ಅಶ್ವಿನಿ ಅವರೇ, ಅಡುಗೆ ನಿಧಾನ ಅಂದ್ರೆ ಅಂತ ಹೇಳ್ತಾರಲ್ಲ, ಅವಳಿಗೆ ಅಡುಗು ನಿಧಾನ ಇಲ್ಲ ಅಂತ ಹೇಳ್ತಾರಲ್ಲ, ಕಡ್ಬಿಡಿ ಜಾಸ್ತಿ ಎಂಬ ಹೆಂಗಂತ್ರ ಮತ್ತೊಂದ್ ಎಂತ ಅಂದ್ರೆ ಅರ್ಲಿಕ್ಕೆ ಅಂದ್ರೆ ಅಂತ. ಅಶ್ವಿನಿ ಅವರೇ, ನಿಮ್ಗೆ ಧನ್ಯವಾದ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM.
4: ಕೊಡೇಶ್ವರ ಕುಂಬಾಚಿ ತೆಕ್ಕಟೆ ಕೋಟೆ ಸಾಲಿಗ್ರಾಮ ಸಾಸ್ತನ ಮಾಪುಗಳ ಬ್ರಹ್ಮಾವರ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ

0: ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ವಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ತು ನಾವು ಪಂಜು ಗಂಗೊಳ್ಳಿ ಬರೆದಂತ ಕುಂದಾಪುರ ನಿಘಂಟು ಅದರಿಂದ ಒಂದೆರಡು ಪದಗಳನ್ನು ಹೆಕ್ಕ ತಕ್ಕ ಬಂದಿತ್ತು. ಈಗ ನಾವು ಇಲ್ಲಿ ಕುಂದಾಪುರ ಜನರ ಹತ್ರ ಕೇಳ್ತಿತ್ತು ಅದ್ರ ಅರ್ಥ ಏನಂದಿಕ್ಕೆ. ಬನ್ನಿ ಅವ್ರ ಹತ್ರ ಕೇಳೋಣ. ಹಾಯ್ ಮ್ಯಾಮ್, ನಿಮ್ಮ ಹೆಸರೇನು?
1: ಬ್ರಾಹ್ಮಿ.
0: ಸಿಬ್ಬ ಸಟ್ಕ ಅಂದ್ರೆ ಎಂತ ಮೇಡಮ್?
1: ಸಿಬ್ಬ ಸಟ್ಕ ಅಂದ್ರೆ ಲೈಕ್ ಇದು ನೀವು ಅನ್ನ ಭಾಗವತಿಗೆ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಹೇಳ್ಬೋದಲ್ಲ?
0: ಎಸ್ ಮ್ಯಾಮ್, ಸರಿ. ಇತ್ತು ಗೊಂಜಡಿ ಅಂದ್ರೆ ಎಂತ?
1: ಗೊಂಜಡಿ ಅಂದ್ರೆ ಕತ್ ನೆಕ್ಕಿದ ಹಿಂದ್ ಸೈಡ್ ಕತ್ತಿದ ಹಿಂದ್ ಭಾಗ ಕೇಳ್ತಾರೆ ಗೊಂಜಡಿ. ಅದ್ ಹೇಳ್ತಾರಲ್ಲ ಗೊಂಜಡಿ ಮೇಲೆ ಗುದ್ದುತ್ತೆ ಹಿಂಗೆ ಅಂತ.
0: ಸರಿ ಮ್ಯಾಮ್, ಥ್ಯಾಂಕ್ ಯು.
2: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯವೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳವಾದ್ಯದ ವಾದನವನ್ನು ಕೇಂಬಲ್ಲ.

0: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ ನಾವು ವಿಶ್ವ ಕುಂದಾಪುರ ಕನ್ನಡದ ಸಲುವಾಯಿ ಎಲ್ಲ ಕುಂದಾಪುರದ ಜನತೆಗೆ ಕುಂದಾಪುರ ಕನ್ನಡದ ಅರ್ಥ ಕೇಂತ ಇತ್ತು. ಈ ಪದಗಳೆಲ್ಲ ಕುಂಜುಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ್ದ. ನಮ್ ಜೊತೆಗಿದ್ರು ವಿಶ್ವ ಮೆಡಿಕಲ್ ನ ಓನರ್ ಆದಂತ
3: ಸರ್, ಹೆಸರಂತ
4: ಚಂದ್ರಶೇಖರ ಹೆಗಡೆ.
2: ಚಂದ್ರಶೇಖರ್ ಹೆಗಡೆ ಅವರು ಸರ್, ಬಾಯ್ಕೈ ಅಂದ್ರೆ ಅಂತ
4: ಬಾಯ್ಕೈ.
2: ಈಗ ಒಬ್ರು ಹೇಳ್ತಾರ ಅವಳಿಗೆ ಬಾಯಿ ಕೈ ಜಾಸ್ತಿ ಮಾರ್ರೆ ಅಂತಾರಲ್ಲ, ಎಂತ ಹಂಗಂದ್ರೆ
4: ಬಾಯಿ ಕೈ ಬಾಯಿ ಲೆಕ್ಕ.
2: ಮತ್ತ ಗಜ್ಮೈಕು ಅಂದ್ರೆ ಅಂತ
4: ಗಜ್ಮೈಕ್ ಅಂದ್ರೆ ಸ್ವಲ್ಪ ಆಚೀಚಿ ಮಾಡುವ ಕೆಲಸ ಇದ್ರೆ ಜಾಸ್ತಿ ಸ್ವಲ್ಪ ಆಚೀಚಿ ಮಾಡ್ತಾರಲ್ಲ, ಹಿಡಿಸಿ ಹಾಕುದು
2: ಚಂದ್ರಶೇಖರ್ ಹೆಗಡೆ ಅವರಿಗೆ ಧನ್ಯವಾದಗಳು. ಹೀಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ರಾಧಾ ಮೆಡಿಕಲ್ ಶಾಪ್ ಆಗಿತ್ತು, ನಮ್ಮ ಜೊತೆಗೆ ಜಯಂತ್ ಅವರಿದ್ರು. ನಾವಿವತ್ತು ಮಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಎರಡು ಪದ ಹೆಕ್ಕ ಬಂತ. ಅದ್ರ ಒಂದು ಪಿಂಡಿ ಅಂದ್ರೆ ಎಂತ ಸರ್?
1: ಹುಲ್ಪಿಂಡಿ ಎಲ್ಲ ಮಾಡ್ತಾರೆ, ಅದಕ್ಕೆ ಪಿಂಡಿ ಅಂತ.
0: ಆಮೇಲೆ ಪಿಂಕ್ ದಾನಿ ಅಂದ್ರೆ ಎಂತ?
1: ಹಳೆಯವರು ಎಲ್ಲಿಯಾಡ್ಕೆ ಪಾತ್ರಕ್ಕೆ ಪಿಂಕ್ ದಾನಿ ಅಂತ.
0: ಜಯಂತ್ ಅವರು, ಥ್ಯಾಂಕ್ ಯು. ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ವಿಶ್ವ ಕುಂದಾಪುರ ಕನ್ನಡ ದಿನ.
2: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ಶ್ರೀ ಗುರುಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ, ಈ ತಂಡದಿಂದ ಶಿವರಾಮ ಸಂಧಿ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ, ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಶ್ರೀಲಕ್ಷ್ಮೀರಾಮನ ಸ್ವಾಮಿ ಪಾದಕ್ಕೆ ಗೋವಿಂದ, ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಉಕ್ಕಿನ ಕಂಬವನ್ನೇ ಒಡೆದು ಮುಡಿ ಬಂದ ಉಗ್ರ ಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ, ಎನ್ನಿ ಗೋವಿಂದ
5: ಗೋವಿಂದ
4: ಗೋವಿಂದ. ಎಡದಲ್ಲಿ ನೋಡಿದರೆ ಯಾಲಕ್ಕಿ ಕಣಜ, ಬಲದಲ್ಲಿ ನೋಡಿದರೆ ಬೆಲ್ಲ ಬಾಳೆಹಣ್ಣಿನ ಕಣಜ, ಮುಂದೆ ಕಾಣುತ್ತಿರುವ ಶ್ರೀನಿವಾಸನ ಮುತ್ತಿನ ಕಣಜಕ್ಕೆ ಗೋವಿಂದ, ಎನ್ನಿ ಗೋವಿಂದ
5: ಗೋವಿಂದ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ, ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.

0: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ.
1: ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಗಂಟೆಗಳ ಪ್ರಕೃತಿಯ ಸ್ವರ. ಇವತ್ ನಾವು ಪಂಜು ಗಂಗೊಳ್ಳಿ ಅವರು ಬರೆದಂತಹ ಕುಂದಾಪುರ ಕನ್ನಡದ ನಿಘಂಟಿನಿಂದ ಒಂದೆರಡು ಪದಗಳನ್ನ ಹೆಕ್ಕ ತಕ್ಕ ಬಂದಿದ್ದ. ಆ ಪದದ ಅರ್ಥ ಏನಂತ ಹೇಳಿದ್ರೆ ಕೇಳ್ಕೊಂಬ. ಸರ್, ನಿಮ್ಮ ಹೆಸರು ಏನು?
2: ನನ್ನ ಹೆಸರು ಜಯರಾಜ್.
1: ಹುಳ್ಚಟ್ಟಿ ನೀರ್ ಅಂದ್ರೆ ಎಂತ?
2: ಹುಳ್ಚಟ್ಟಿ ತುಂಬಾ ತೆಳುವಾದಂತದ್ದು, ನೀರ್ ನೀರಾಗಿರೋ ತೆಳುವಾದಂತ ಹುಳ್ಚಟ್ಟಿ ಅಂತ.
1: ಚಂಡಿ ಗೊಬ್ಬರ ಅಂದ್ರೆ ಏನು?
2: ಚಂಡಿ ಗೊಬ್ಬರ ಅಂದ್ರೆ ಏನಾದ್ರು ನೀರ್ ಬಿದ್ದು ತುಂಬಾ ಒದ್ದೆ ಆಗಿ, ಅಥವಾ ಏನಾದ್ರೂ ಕೆಸರು ಬಿದ್ದು ತುಂಬಾ ಒದ್ದೆ ಆಗಿ ಅಂತ ಚಂಡಿ ಗೊಬ್ಬರ.
1: ಥ್ಯಾಂಕ್ಸ್ ಸರ್.
3: ವಿಶ್ವ ಕುಂದಾಪುರ ಕನ್ನಡ ದಿನ.
4: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
5: ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಚಿಂಪಿ ದಿನೇಶ್ ರಚನೆಯ ರಾಗ ಸಂಯೋಜನೆ ಮತ್ತು ಗಾಯನದೊಂದಿಗೆ ವತ್ಸಲ ಶಾಸ್ತ್ರಿಯವರ ಧ್ವನಿಯಲ್ಲಿ ಕುಂದಾಪುರ ಕನ್ನಡದ ಈ ಹಾಡು.
2: ಕುಂದಾಪುರ ಅಂದ್ರೆ ಹಾಯ್,

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಭಂಡಾರ್ಕಾ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಳ್ರೆ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತೀವಿ ಕುಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿ ಅವರು ನಮ್ಮೊಟ್ಟಿಗೆ ಇದ್ರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ಹೇಗಿದ್ರಿ ಸರ್, ಹುಷಾರಿದ್ರಿಯಾ? ನಿಮ್ ಧ್ವನಿ ಲಾಯ್ಕಿತ್ತು ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿ?
3: ನಾನು ಒಂದು 26 ವರ್ಷದಿಂದ.
2: 26 ವರ್ಷದಿಂದ?
3: 26.
2: ಎಚ್ ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
3: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
2: 7 ವರ್ಷ ಆಯ್ತು. ಯಾವ್ದು ಲೈಕ್ ಆಯ್ತು?
3: ಅಡ್ಡಿಲ್ಲ, ಪರವಾಗಿಲ್ಲ.
2: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳತ್ತ, ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳತ್ತ?
3: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
2: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
3: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸಬೇಕು.
2: ತುಂಬಾ
3: ಪ್ರೀತಿಸ್ತೀವಿ.
2: ನಿಮ್ಗೆ ತುಂಬಾ ಇಷ್ಟ?
3: ಇಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರು ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
2: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
3: ನಾನು ಹಿಂದೆ ಸೋಷಿಯಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
2: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
3: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರಿ
2: ಇದೆ. ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳಿದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ
3: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕ, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ. ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
2: ಒಂದು ಕಾಲದಲ್ಲಿ ಸರ್. ನಾವು ಅಲ್ಲಿ ಹೈಸ್ಕೂಲಿಗೆ ಹೋಗಿಗೆ ನಮ್ಮ ಅಪ್ಪ ಬಿದಿಕೊಳ್ಳಿ ಹೋಗಿ ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು. ನಮ್ಮ ಮಗಿಗೆ ಒಂದು ಸೀಟ್ ಕೊಡಿ, ಈ 250-247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದ ಬೇಡ, ಅಲ್ಲಿ ಹೋಗಿ ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು. ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
3: ಅಂತ ಪರಿಸ್ಥಿತಿ ಬಂದಿದೆ.
2: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿಗ. ಇವಾಗ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣ ಎಲ್ಲ ಟೀಚರ್, ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡ್ ಸುಮಾರ್ ಟೈಮ್. ಯಾಕೆ ಗೊತ್ತಾ, ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳನ್ನ ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡ್ ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ,
3: ಆಕರ್ಷಣೆಗಳು.
2: ನಿಮ್ಗೆ ಎಂತ ಅನ್ಸುತ್ತೆ ಆ ಬಗ್ಗೆ?
3: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ ಎಲ್ಲ ಕಡೆ ಈಗ ನಾವು ನೋಡ್ತೇವೆ. ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು, ಇಂಗ್ಲಿಷ್
2: ಶಾಲೆಗಳು,
3: ಶಾಲೆಗಳು. ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗೋದಕ್ಕೂ ಈ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
2: STD ಬೂತ್
3: ಇದಿತ್. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಆಗಿರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಆಗಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ಇದ್ರ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
2: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತೂ ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪು ಕೋಯ್ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರಿ. ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
3: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
2: ನಮ್ಗೆ ಕಾಳುವಾರ ಅಂದ್ಕೂಳೆ ನೆನಪಪ್ಪದ್ ಕಾಳುವಾರ ಷಷ್ಠಿ.
3: ಹೌದು,
2: ಷಷ್ಠಿ ಬಂದ್ರೆ ಅದ್ರ ಕಾಳುವಾರ ಘಾತಿಲ್ಲ, ಷಷ್ಠಿ ಘಾತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹೋಗ್ದಂದ ಅರ್ಥ.
3: ಹೌದು.
2: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
3: ಬರ್ದದಲ್ಲ, ಹಿಂದೆ ಜನ
2: ಮೊದ್ಲಿಂದಾನೆ ಇದ್ದದ್ದ
3: ಜನಪದರೆ ಅದನ್ನ ಇದ್ ಮಾಡಿದ್ದಾರೆ.
2: ವೆರಿ ನೈಸ್, ಬ್ಯೂಟಿಫುಲ್, ಹೇಳಿ ಸರ್.
3: ಕಾಳು

0: ಸೂಪರ್. ಇಷ್ಟೆಯಾ ಎರಡಲ್ಲೇನ?
1: ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ್ ಹೋಗಿದ್ದೇ ಇರ್ತದೆ, ಬಾಗಳ ಮರ
0: ಹೌದು,
1: ಅದ್ರ ಹೂವೆಲ್ಲ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಹೋಗಿ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲೇ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ್ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ ಹೋಗಿ ಕೇದಗಿ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗುದೇ ಇಲ್ಲ,
0: ನಿಜ.
1: ಏನೇನಲ್ಲ ತಂದು
0: ಆದ್ರೆ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ, ಯಾವ
1: ಅಲ್ಲ ಅಲ್ಲ
0: ಅಂದ್ರೆ ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ತುಂಬಾ ಅಲ್ಲ, ಆದ್ರೆ ಆ ಸ್ಮೆಲ್ ಕೊಡುವಂತ ಖುಷಿ ಇದೆಯಲ್ಲ. ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿ ಪದ್ಧತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೆ ನಾವು ಮುಡ್ಕಂದು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದ್ವೆಗಳಿಗೆ ಒಣ ಕಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ, ತುಂಬಾ ಪರಿಮಳ ಅಲ್ಲ. ಇವನ್ ಕ್ಯಾದ್ಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೂಗ, ಸಿಂಗರ್ ಹೂಗ್ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ಏನಾದ್ರು ಕುತ್ಕೊಂಡ್ರೆ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತು ಕಾಣೆ, ಅದೊಂದು ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗೆ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಅನ್ನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡದೆ ಬೇರೆ. ಅದು ಯಾವ್ದು ಒಂಥರ ಘಾಟ್ ಅಲ್ಲ
1: ಆತರ
0: ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕ ದೇವರು ನಾವು ನೋಡ್ತೇವೆ. ಅಮ್ಮನವ್ರ ದೇವಸ್ಥಾನ, ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ
0: ಕೊಲ್ಲೂರಮ್ಮನ ಎಲ್ಲ ಅವ್ರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು
1: ಚಕ್ರ
0: ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಏ

0: ಏನಕ್ಕೆ ಏನ್ ಕಂಬ
1: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
0: ಸುಮಾರು ತಕ್ಕ ಬಂದಿರಿ
1: ಸ್ವಲ್ಪ ಇದು ಮಾಡುದು ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: ಚಪ್ಪಾಳೆ ಲಾಯ್ಕ್ ಐ ಸರ್, ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು,
1: ಮಗುವಿನ ವರ್ಣನೆ ಮಾಡುವ
0: ಎಷ್ಟು ಲಾಯ್ಕ್ ಅಲ್ಲ, ಹೆತ್ತಬ್ಬಿಗೆ ಹೆಗ್ನ ಮುದ್ದಂದ್ರ
1: ಮಗು ಹೇಗೆ ಇರ್ಲಿ, ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ, ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ, ತನ್ ಮಗುವೆ ಮುದ್ದು
0: ಅಲ್ದಾ, ಅದಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ. ಸೊ ನೈಸ್. ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ, ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ?
1: ಹಾ, ನಾನಂದ್ರೆ ನನ್ನ ಕನ್ನಡ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ, ಭಾವಗೀತೆ ಬರ್ತದೆ, ಜನಪದ ಬರ್ತದೆ, ಲಾವಣಿ ಬರ್ತದೆ, ಅದನ್ನೆಲ್ಲ ನಾನು ರಾಗ, ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ. ಈಗ ನಮ್ ಕನ್ನಡ ಶಿಕ್ಷಕರ, ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ, ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಮತ್ತೆ ನಮ್ಮ ಸರ್ ಅಲ್ಲ, ನಮ್ಮ ಬಿಒ ಆಫೀಸರು, ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕರ್ ಅಂತ. ಅವರು ನನಗೆ ಗುರುಗಳು, ಅವ್ರು ನನಗೆ ಗುರುಗಳು. ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು. ನಾ ಸಾಧಾರಣ 4ನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ,
0: 4ನೇ ಕ್ಲಾಸಿನಿಂದ
1: ನಾನು ಶಾಲೆಯಲ್ಲಿ ಕಟ್ಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ, ಅವ್ರು ಒಂದು ಸ್ಪರ್ಧೆ ಇಟ್ಟಿದ್ರು, ಸಂಗೀತ ಸ್ಪರ್ಧೆ. ನಾವು 3 ಜನ ಹೋಗಿತ್ತು,

0: ಒಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ ಮತ್ತೊಬ್ರು ಸದಾನಂದ ಐತಾಳ್ರ ಅಂತ ನಾವು ಮೂರ್ ಜನ ನಂಗ್ ಸಂಗೀತದಲ್ಲಿ ಪ್ರಥಮ, ಇನ್ನೊಬ್ರು ಚಿತ್ರದಲ್ಲಿ ಸುಬ್ಬಣ್ಣನಿಗೆ ಪ್ರಥಮ, ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ. ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ, ಅಲ್ಲಿಂದ ನಾವು ಸ್ಟಾರ್ಟ್.
1: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ
0: ಆಗಳಿಗೆ ಹಾಡ್ತಿದೆ.
1: ನಿಮ್ಮ ಹಾಡ್ಗೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು. ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು. ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್, ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನಂಗೆ ಅನ್ನಿಸ್ತು. ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ, ತುಂಬಾ ತುಂಬಾ ಒಳ್ಳೇದೆ ಅದು, ಹೇಳ್ತಾರಲ್ಲ ಉಚ್ಚಾಯ ಮಟ್ಟದಲ್ಲಿದೆ. ಸೊ ತುಂಬಾ ಲಾಯ್ಕ ಇತ್ತು ಸರ್ ನೀವು ಹಾಡಿದ್ದು. ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ? ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಂಗೆ ಈಗಲೂ ನೆನಪಿದೆ, ನನ್ನ 8ನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದ್ಯ ವಿವೇಕದಲ್ಲಿ, ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರದ್ ರಾಗ ಹಾಕುದು ಹಾಡುದು ಮತ್ತೆ ನಮ್ಮ ಹತ್ರ ಹಾಡ್ಸುದು. ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗುವತ್ತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿದ್ದ ಆ ರಾಗದಲ್ಲಿ ಹಾಡ್ತಾ ಇದ್ದೆ. ಓ ನನ್ನ ಚೇತನ, ಅವ್ರಾವತ್ ಎಂತ ಹಾಡಿರ್ಸಿದ, ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ. ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಎಂತ ಹೇಳಿಕೊಟ್ಟಿರ ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
0: ಹಾಡ್ತಿದ್ದೆ
1: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು. ಮತ್ತೆ ಈಸಿ ಅಂತ ಕೇಂದ್ರ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ ಲಾಸ್ಟ್ ಲೈನ್ ಇರುತ್ತೆ, ಮಧ್ಯದಲ್ಲೆಲ್ಲ ಬಿಟ್ಟದನ್ನು ತುಂಬಿಸಕಲ್ಲ. ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್, ನೆನಪಿಟ್ಕೊಳ್ಳಿಕ್ಕೆ ಇದೊಂದು
0: ಒಳ್ಳೆ ಆಸಕ್ತಿ ಬರ್ತದೆ. ಸ್ವಲ್ಪ
1: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ. ಅದಕ್ಕೆ ಕ್ಲಾಸ್ ಅಲ್ಲಿ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ಲಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು ಎಪ್ಪತ್ತಿಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು, ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ. ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು. ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದೀರ ಅಂದ್ರೆ ಭಾರಿ ಖುಷಿ.
0: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ.
1: ಓಕೆ,
0: ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ. ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಆ ಒಂದು ಕೃತಿ ಬರ್ತದೆ ಸಂಕಲ್ಪ ಗೀತೆ ಅಂತ. ಆ ಸಂಕಲ್ಪ ಹೇಗಿತ್ತು
1: ಯಾವ್ದು
0: ಯಾವ್ದು
1: ಆ ಸಂಕಲ್ಪ ಗೀತೆ ಯಾವ್ದು?

0: ಪ್ರೀತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ.
1: ಸೊ
0: ತುಂಬಾ ತುಂಬಾ ಲೈಕ್ ಇಟ್ ಸರ್. ನೀವೀಗ ಹಾಡಿದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ್ಟ ಆತ್ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ?
1: ಮುಂದಿನ ಹಾಡು

0: ವಾ ವಾ ವಾ ವಾ ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ಮ ಜನಪದದಲ್ಲಿ
1: ಜನಪದ ಸಂಗ್ರಹ. ಸಂಜೆ ಅವ್ರು ಊಟ ಮಾಡುವ ತನಕ, ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ, ಉದಾಹರಣೆಗೆ ಬಳಕೂರು, ಹಾಗೆ ಕಂದಾವರ, ಕಾಳವಾರ, ಕೋಣಿ ಈ ಭಾಗದಲ್ಲೆಲ್ಲ, ಯಾಕೆ ಕಳೆದ ನನ್ನ ತಾಯಿ ಚೆನ್ನಾಗಿ ಹಾಡ್ತಿದ್ರು.
0: ಹೌದಾ?
1: ತುಂಬಾ ಚೆನ್ನಾಗಿ, ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಎನ್ನುವಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ
0: ಬಂದಿದೆ. ನೆಟ್ಟಿ ನಡುವತ್ತಿಗೆ,
1: ಅದೇ ನೆಟ್ಟಿ
0: ನಡುವತ್ತಿಗೆ, ಕೊಯ್ಲು ಹಾಡ್ತಿದ್ರು,
1: ಹಾಡ್ಕೊಂಡಿದ್ರು ಅವ್ರು, ಹಾಡ್ತಿದ್ರು.
0: ಈಗ ಇದ್ರ ಅವ್ರ
1: ಇಲ್ಲ, ಅವ್ರು ತೀರ್ಕೊಂಡ್ರು 2-3 ವರ್ಷದ ಹಿಂದೆ. ಹೌದು ಹೌದು.
0: ಅವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು, ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು, ಅಳು, ಖುಷಿ, ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ, ಅವರು ನನಗೆ ಸುಮಾರು, ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ, ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ, ಅಂದ್ರೆ ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ, ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು ಅವರೇ ಪದ ಪದ ಸೇರಿ. ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ, ಅಂದ್ರೆ ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ ಆ ಮಗು, ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ, ಮುಂದೆ ಓದ್ಲಿ, ನನ್ ಮಗ ಒಳ್ಳೆ ಇದಾಗ್ಲಿ, ವಿದ್ಯಾವಂತನಾಗ್ಲಿ, ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು. ಅಂದ್ರೆ ಅವರ ಆಸರಿಕೆ ಬೇಸರಿಕೆ, ಅವರ ಒಂದು ನೋವು ನಲಿವು, ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ, ಅಂದ್ರೆ ಅವರ ಏಕತಾನತೆ, ಅಂದ್ರೆ ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ, ನಟ್ಟಿ ನೋಡುವಾಗ್ಲೇ ಇರ್ಬೋದು, ಕೆಜಿಎಫ್ ಹೋಗಿರ್ಬೋದು, ಎಲ್ಲ ಸಮಯದಲ್ಲಿ ಅವ್ರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ, ಅಪಾರಿಜಾತದ ಹೂವು ಪಗರ ಕಬ್ಬಿತ್ತು, ಆ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ, ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು.
0: ಹೌದು,
1: ಏವಿ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು, ಆ ಶೋಭನೆ ಹಾಡೇನಿತ್ತು, ಮತ್ತೆ ಈ ರಾಜ ರಾಣಿಯರ್ ಕತೆ, ಜನಪದ ಕತೆ ಬರ್ತದಲ್ಲ, ಗಾದೆಗಳ ಸಂಗ್ರಹ, ಅದನ್ನೆಲ್ಲ ಮಾಡಿ. ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ, ಆಗ ಕ್ಯಾಸೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು
1: ರೆಕಾರ್ಡ್
0: ಮಾಡೋದು, ರಿವೈಂಡ್ ಮಾಡುದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ
0: ತಿರ್ಸದ, ಆ ರೀಲ್ ಬೇರೆ ಅಲ್ಲಿ ಸಿಕ್ಕಾಕಂದ ಅದು ತುಂಡ ಹಾಪದು, ಅದನ್ನ ಮತ್ತೆ ಗೊಮ್ಮಾಕಿ ಉಣಸು, ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ ತಿರ್ಸಿ ಅದನ್ನ ಸರಿ ಮಾಡಿ ಮತ್ ಹಾಕಿ ಅದ್ರಲ್ಲಿ ಒಂದ್ 4 ಪದಗಳಲ್ಲೇ ಕೊಟ್ಟಾಯ್, ಯಾಕಂದ್ರೆ ರೀಲ್ ಕೊಟ್ ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತೈತಿ ಈಗ ಬಿಡಿ, ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ, ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ, ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವ್ದು ಬರಹ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೆ ಒಂದು ಒಂದು ಕ್ಷೇತ್ರ ಕಾರ್ಯ ಬಂತು, ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನು ಕಡೆಗಲ್ಲಿ ಒಂದು ವಾರ ಇದ್ದಿದ್ದೇನೆ ಅಲ್ಲೇ ಇದ್ದು, ಇದಕ್ಕೆ
0: ಅಲ್ಲೋ ಎಂತ ಮಾಡಿದ ಸರ್ ನೀವು?
1: ಕ್ಷೇತ್ರ ಕಾರ್ಯ ಅಂದ್ರೆ
0: ಫೀಲ್ಡ್ ವಿಸಿಟ್
1: ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು. ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು, ಅದೊಂದು ಪ್ರಶ್ನೆವಳಿ ಇದಿತ್ತು. ಹಂಪಿ ಯೂನಿವರ್ಸಿಟಿ ಅವರೇ, ಪ್ರಸಾರಾಂಗದವರೇ ಇದ್ ಮಾಡಿದ್ದು. ಅದನ್ನ ನಾವೆಲ್ಲ ಪ್ರಶ್ನೆವಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡಿದ ಭೌತಿಕವಾದಂತ ಸೌಲಭ್ಯ, ನೀರಿನ ಸೌಲಭ್ಯ ಉಂಟ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟ, ಆಟದ ಮೈದಾನ ಉಂಟ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಎ ವಿ ನೋಡ್ರಿ ನನ್ಗೆ ಆಗ ಆ ರೀತಿ ಅಲ್ಲಿ ಕರ್ಕೊಂಡು ಹೋದ್ ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು, ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳಿಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದ ಸಾಹಿತ್ಯ ಇದ್ರದ್ದೆಲ್ಲ ಕಳಿಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟ ಅಂತ ಹೇಳ್ತಾರಲ್ಲ ಅದು ಆಯಾ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ ಚಂದನ್ ಬಳಿಯವ್ರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲೇ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು ಅವರು ಅಮೃತ ಸೋಮೇಶ್ವರರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿ ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಏನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಹೇಳಿ ಹೇಳಿ ತಮ್ಮ.
1: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್, ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು. ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ, ಈಗ ನೀವು ಹಾಡೋತ್ತಿಗೆ ನಿಮ್ಗೆ ಹಾಡ್ ಹಾಡುವಾಗ ಟೊಮಕೆ ಅಂತಾರು ಹಿಡ್ಕೊಂಡ್ಕೆಯಾ?
1: ಹಾ, ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ. ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ. ಅಂದ್ರೆ ಈ ಹಿಂದೆ ಯೋಜನೆ ಮೇಳಕಲ್ಲ ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್, ಮೋಹನ್ ಚಂದ್ರ
0: ಕಾಳ್ವಾರ್
1: ಅವರು ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್ ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯೋಜನೆ ಮೇಳ ತುಂಬಾ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ ಕಾಳ್ವರ್ಕಾರದ ಕಾಲ ನಾಟಕ ಅಂತ ಹೇಳಿ,
0: ಕನ್ನಡದಲ್ಲ
1: ಅಲ್ಲ ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನ ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿ.
0: ನಾಟಕದ ಹೆಸರು ಎಂತ?
1: ಕಾಲ ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ, ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ ಅಲ್ಲ, ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎ ವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದಾರೆ ಇಲ್ಲೇ ಮಾಧವ ಮಂಟಪದಲ್ಲಿ ಬಂಡರ್ಸ್ಕಾಸ್ ಕಾಲೇಜ್ ಎಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯು ಎಸ್ ಶೇಣೆಯವರು ಎಲ್ಲ ಇದ್ರ ಕಮಿಟಿಯಲ್ಲಿ ಇದ್ರು, ಮಂಜುನಾಥ್ ಕೆಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲಿ ಅದನ್ನ
0: ಮಾಡಿದ್ರಿ?
1: ಮಾಡಿದ್ರು ಕಾಳರ್ಕಾರದ್ದು. ಅವರದ್ದು ಬಹಳ, ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟು ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ, ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ಹಾಕಿದ್ರು, ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು, ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು ಓಕೆ. ಈಗ ಸಾಕ್ರೆಟಿಸ್ಗೆ ಕೂಡ ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಕಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತೋ ಗೊತ್ತಿಲ್ಲ, ಬಟ್ ಶಿಷ್ಯಂದ್ರ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ ನಾನು.
0: ಭಜನೆ
1: ಭಜನೆ ಹಾಡ್ತೇನೆ. ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಒಂದ್ ಸುರ್ಲು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತ?
1: ಸುಗ್ಗಿ ಕಾಲ ಬಂತು.

0: ಓ ನೋಡ್ತಾ ಇತ್ತು ಲೈಕ್ ಇತ್ತು. ಓಕೆ, ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ.
1: ಭಾವಗೀತೆ
0: ನಿಮ್ ಫೇವ್ರೇಟ್ ಒಂದು ಹಾಡು ಯಾವ್ದಾದ್ರು ಸರ್? ಚೂರು
1: ನಾ

0: ஓ ஓ ஓ ஓ வா ಗಾಯಕ ನಲ್ಲ ಅಂದ್ರೆ ಇಷ್ಟ ಲೈಕ್ ಹಾಡ್ರು ತುಂಬಾ ಲೈಕ್ ಐ ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಕ್ತಾ ಇರ್ತೇನೆ, ಗುಣಕ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ, ನಿಮ್ದು ಎಂತ ಹಾಳು ರಗಳಿ ಪಾಪ, ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ ಯಾರು ನೆಗೆ ಆಡೋದಿಲ್ಲ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗೆ ಬೈಕಲ್ಲಿ ಹೋಗೋದಾದ್ರೂ ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು. ಅಂದ್ರೆ ಹೇಳ್ತಾರೆ, ಹಾಡಿ ಹಾಡಿ ರಗಳ ರಾಗ ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲಿ
0: ಹೆಂಡತಿ ಎದುರು ಹಾಡ್ತೀರಿ ಸರ್? ಹೆಂಡತಿ ಎದುರು ಹಾಡ್ತೀರಿ?
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ ಹೆಂಡತಿಗೆ ಎದ್ರಿ? ಹೆಂಡತಿಗೋಸ್ಕರ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ರು ಹೂ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ, ಸುಮ್ನೆ ಒಂದ್
1: ಸಿಟ್ಟು
0: ಇಲ್ಲ ಅಮ್ರು. ಒಳ್ಳೆ ಹೆಂಡತಿ,
1: ಒಳ್ಳೆ ಪ್ರೋತ್ಸಾಹ ಕೊಡ್ತು.
0: ಮಾಲತಿ ಅಂತ.
1: ಮಾಲತಿ
0: ಮಾಲತಿ ಸಿಟ್ಟೇ ಮಾಡ್ಕಂತಿಲ್ಲ,
1: ಟೀಚರ್ ಆಗಿದ್ರು,
0: ಟೀಚರ್ ಅವರು.
1: ಹೌದೌದು,
0: ತುಂಬಾ ಪುಣ್ಯವಂತರು ಸರ್ ನೀವು. ಸಿಟ್ಟು ಮಾಡ್ಕೊಂಡಿದ್ದು ಹೆಂಡತಿ ಸಿಕ್ಕಿದ್ರು ನಿಮ್ಗೆ. ಓಕೆ, ಎನಿವೇಸ್, ಈಗ ಹೆಂಡತಿಗೆ ಒಂದು ಹಾಡು ಹಾಡೋದಾರೆ ನೀವು ಮನೆಗೆ.

0: ವಾವ್, ಹೆಂಡತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ.
1: ಬೆಳಕು ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯೂ ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿಯವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ, ಆಕ್ಚುಲಿ ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ, ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದು ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನು ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ನಿಮಗೂ ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತೊಟ್ಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರಕಾರ್ಸ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ. ಮತ್ಸಿಕ್ವ ಅಕ್ಕ, ಬಾ ಬಾಯ್. ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೆ, ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗುಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಎಸ್, ಪ್ರಿಯ ಮನಸ್ಸೆ ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುದು ಅಂತ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಪ್ರಿಯ ಮನಸ್ಸೆಯ ಆಪ್ತ ಸಮಾಲೋಚಕಿ ಸುವರ್ಣ ಕುಂದಾಪುರ ಅವರನ್ನ ಮಾತಾಡಿಸಿಬಿಡುವ. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಎಂತ ಗೊತ್ತಿತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುವುದಲ್ಲಿ ಅಂದ್ಕೊಂಡಿರಿ ನೀವು?
2: ಈಗ ನಾವು ಯಾವಾಗ್ಲೂ ಕೆಲವರು ಹೆಚ್ಚಿನವರಿಗೆ ಹೇಳುದನ್ನು ಕೇಳುತ್ತೆ, ನಾನಿರುವುದೇ ಹೀಗೆ ಅಥವಾ ನನ್ನ ಹೆಂಡತಿ ಇರುವುದೇ ಹೀಗೆ, ಈ ತರ ಎಲ್ಲ ಕೆಲವೊಂದು ಡೈಲಾಗ್ಗಳನ್ನ ಕೆಲವರು ಹೇಳ್ತಾರೆ. ಇದು ನಿಜವಾಗ್ಲೂ ಅವರದ್ದು ವ್ಯಕ್ತಿತ್ವ. ನಾನ್ ಹೀಗೆ, ನನ್ಗೆ ಅವರನ್ನ ಏನು ಕಂಡ್ರಾಗುದಿಲ್ಲ ಅಂತನೋ, ಅಥವಾ ಇಂಥದನ್ನ ನೋಡಿದ್ರೆ ಆಗುದಿಲ್ಲ, ಈ ತರ ಕಂಡ್ರೆ ನಂಗೆ ಸಿಟ್ಟು ಬರುತ್ತೆ, ಈ ತರದ್ದೆಲ್ಲ ಕೆಲವರಿಗೆ ಹೇಳ್ತಾರಲ್ಲ, ನನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ನಾನು ಇರುವುದೇ ಹೀಗೆ, ಈ ತರದ್ದೆಲ್ಲ ನಿಜವಾಗ್ಲೂ ಅವ್ರ ವ್ಯಕ್ತಿತ್ವನ ಅಥವಾ ಯಾವ್ದಾದ್ರು ಒಂದು ಬದಲಾವಣೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಹೇಳುವಂತಹ ಒಂದೇನಾದ್ರು ಮಾತಾ?
1: ಓಕೆ, ಬದಲಾಪಕ
2: ರೆಡಿ ಇಲ್ಲದೆ ಬದಲಾವಣೆಗೆ ಹೆದರಿಕೊಂಡು ಆತರ ಏನಾದ್ರು ಒಂದು ಇದ್ ಮಾಡೋದ್ರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೇಳುವಂತಹ ಮಾತಾ ಅಂತ ಹೇಳಿ ನಾವು ನೋಡುವ ಅಂತ ಇವತ್ತೊಂದು ಮನ್ಸಾಯ್ತು. ಈ ಇತ್ತೀಚೆಗೆ ಸುಮಾರು ಜನರನ್ನ ನಾನು ಕೇಸ್ಗಳಲ್ಲೇ ಕಂಡ ಹಾಗೆ, ಇರುವುದೇ ಹೀಗೆ ಅಂತ,
1: ನಾನಿರುವುದೇ ಹೀಗೆ ಅಂತ.
2: ಈ ಒಂದು ವಾಕ್ಯವನ್ನ ಎಷ್ಟು ಸುಲಭವಾಗಿ ನಾವು ಬಳಸ್ತೇವೆ. ನಂಗೆ ಉದಾಹರಣೆಗೆ, ನಂಗೆ ತುಂಬಾ ಬೇಗ ಕೋಪ ಬರುತ್ತೆ, ನಾನ್ ಹೀಗೆ ಇರೋದು ಅಂತ ಕೆಲವರು, ನಾನು ಯಾರನ್ನೂ ನಂಬೋದಿಲ್ಲ, ನಾನ್ ಹೀಗೆ ಇರೋದು, ಅಥವಾ ನಾನು ತುಂಬಾ ಪೊಸೆಸಿವ್, ನಾನ್ ಇರೋದೇ ಹೀಗೆ ಅಂತ ಹೇಳೋದು, ಅಥವಾ ನಾನು ಯಾರಿಗೂ ಸಾರಿ ಹೇಳೋದಿಲ್ಲ, ನಾನು ಹೀಗೆ ಇರೋದು.
1: ಇಂತ ಕ್ಯಾರೆಕ್ಟರ್ಗಳು ಸುಮಾರು ಜನ ಇರ್ತಾರೆ.
2: ನಾನು ತುಂಬಾ ಸೆನ್ಸಿಟಿವ್, ನಾನು ಇರೋದೇ ಹೀಗೆ ಅಂತ ಈ ತರ ಎಲ್ಲ ಈಗ ಹೇಳ್ತಿರ್ತಾರಲ್ಲ, ನಿಜವಾಗ್ಲೂ ಅವ್ರು ಹೀಗೇನಾ ಅಥವಾ ಬಹಳ ವರ್ಷಗಳಿಂದ ಹೀಗೆ ನಡೆದುಕೊಂಡು ಬಂದಿದ್ದಕ್ಕೆ ಹೀಗಾಗಿದಾರ,
1: ಅದೇ ಅವರ ಸ್ವಭಾವ ಆಗಿಬಿಟ್ಟಿದ್ದಾರೆ ಅಂತ.
2: ಅಂದ್ರೆ ಎರಡೂ ಒಂದೇ ಅಲ್ಲ, ಈಗ ನಾವು ಇರೋದೇ ಹೀಗ ಅಥವಾ ವರ್ಷಗಳಿಂದ ನಾವು ಹೀಗೆ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಹೀಗಾಗಿದ್ದೀವ ಅನ್ನೋದು ಎರಡು ಸೆಪರೇಟ್ ವಿಷಯಗಳು. ಮೊದಲು ಒಂದು ಸಣ್ಣ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಏನ್ ಇದ್ರ ಮಧ್ಯೆ ವ್ಯತ್ಯಾಸ ಅಂತೇಳಿ. ಕೆಲವು ಈಗ ಏನು ವಿಷಯಗಳು ಹೇಗಿರುತ್ತೆ ಅಂದ್ರೆ ನಮ್ಮ ವ್ಯಕ್ತಿತ್ವದ ಭಾಗ ಆಗಿರುತ್ತೆ ನಿಜವಾಗ್ಲು. ಯಾವ್ದೆಲ್ಲ ಅಂತ ಉದಾಹರಣೆಗೆ ನಾವು ಕೇಳೋದಾದ್ರೆ, ನಾನು ಶಾಂತ ಸ್ವಭಾವದವನು, ಓಕೆ, ಇದು ನನ್ನ ವ್ಯಕ್ತಿತ್ವದ ಒಂದು ಏನು ಸ್ವಭಾವ, ಒಂದು ಒಂದು ಭಾಗ ಆಯ್ತಾ. ನನ್ಗೆ ಹೆಚ್ಚು ಜನರ ನಡುವೆ ಇರೋದಕ್ಕೆ ಇಷ್ಟ ಆಗಲ್ಲ, ಸೊ ನನ್ಗೆ ಒಬ್ಬನೇ ಇರೋದಕ್ಕೆ ಇಷ್ಟ, ಆತರ ಏನಾದ್ರು ಇದ್ರೆ ಇದು ಕೂಡ ಓಕೆ. ಕೆಲವು ಸಲ ನಾನು ನಿಧಾನವಾಗಿ ನಾನು ನಿರ್ಧಾರ ತಗೊಳ್ಳೋದು, ನಾನು ಆತುರದಲ್ಲಿ ಯಾವ ನಿರ್ಧಾರನ್ನು ತಗೊಳ್ಳೋದಿಲ್ಲ ಅಂತ ಕೆಲವರಿಗೆ ಹೇಳೋದನ್ನ ನೀವು ಕೇಳಿರ್ಬೋದು. ಏನಾದ್ರೂ ಒಂದು ಕೇಳಿದ್ರೆ ಹಾ ಇವತ್ತೇ ಹೇಳಲ್ಲ, ನಾಳೆ ಯೋಚನೆ ಮಾಡಿ ಹೇಳ್ತೇನೆ ಅಂತ ಹೇಳುವವರು ತುಂಬಾ ಜನ ನಿಮಗೆ ಸಿಗ್ತಾರೆ ಅಲ್ವಾ. ಸೊ ಇದೆಲ್ಲವೂ ಕೂಡ ಅವರ ಸ್ವಭಾವ. ಇದೆಲ್ಲ ನನಗೆ ಪ್ರೈವೇಸಿ ತುಂಬಾ ಇಂಪಾರ್ಟೆಂಟ್ ಅಂತ ಈಗ ಕೆಲವರು ಹೇಳ್ಬಹುದು, ಇದೆಲ್ಲ ಅವರವರು ಒಂದು ಬದಲಾಯಿಸಿಕೊಳ್ಬೇಕು ಅಂತ ಏನು ಇಲ್ಲ ಇದರಲ್ಲಿ ಅಲ್ವಾ. ಹಾಗೆ ಇದ್ರೂ ಕೂಡ ತೊಂದರೆ ಇಲ್ಲ, ಯಾಕಂತ ಹೇಳಿದ್ರೆ ಬದಲಾವಣೆ ಅಂತ ಹೇಳಿದ್ರೆ ನಮ್ಮ ಸ್ವಭಾವವನ್ನ ಅಳಿಸುವುದಲ್ಲ ಅಲ್ವಾ. ನಮ್ಮ ಸ್ವಭಾವದಿಂದ ನಮಗೆ ಅಥವಾ ಇನ್ನೊಬ್ಬರಿಗೆ ಅದರಿಂದ ಏನಾದ್ರೂ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಓಕೆ, ಬಟ್ ತೊಂದರೆ ಆಗ್ತಿದೆ ಅಂತ ಹೇಳಿ ಆದ್ರೆ ನನ್ಗೆ ತುಂಬಾ ಸಿಟ್ಟು ಬರುತ್ತೆ. ನಾನು ಇರೋದೇ ಹೇಗೆ ಅಂತ ಹೇಳಿದ್ರೆ ನನಗೂ ತೊಂದರೆ ಆಗ್ತಾ ಇದೆ ಸಿಟ್ಟಿಂದ, ಇನ್ನೊಬ್ರಿಗೆ ನನ್ನ ಸುತ್ತಮುತ್ತ ಇರೋರ್ಗು ತೊಂದರೆ ಆಗ್ತಿದೆ. ಸೊ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ ಅದು ನನ್ನ ಒಂದು ವ್ಯಕ್ತಿತ್ವದ ಭಾಗ ಅಂತ ಹೇಳಿ. ಹಾಗಾಗಿ ಅಗತ್ಯ ಇರುವಾಗ ನಮ್ಮ ಪ್ರತಿಕ್ರಿಯೆಯನ್ನು ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಆದ್ರೆ ಹೆಚ್ಚಿನವರು ಮಾಡೋದಿಲ್ಲ. ತುಂಬಾ ವರ್ಷಗಳಿಂದ ಅವರಿಗವರೇ ಹೇಳ್ಕೊಂಡು ಬಂದಿರ್ತಾರೆ. ಮೊದಲು ಯಾವಾಗ್ಲೂ ಒಂದು ಕೋಪ ಬಂದಾಗ ಇನ್ಯಾರೋ ಏನೋ ಹೇಳಿದ್ರು ಅಂದಾಗ ನಮ್ಗೊಂದು ಕೋಪ ಬರುತ್ತೆ ಅಲ್ವಾ. ಕೋಪ ಬಂದಾಗ ಅದೊಂದು ರಿಯಾಕ್ಷನ್ ಆಗಿರುತ್ತೆ ಫಸ್ಟ್ಗೆ, ಆ ನಂತರ ಅದೊಂದು ಹ್ಯಾಬಿಟ್ ಬರ್ತಾ ಬರ್ತಾ ಒಂದು ಹ್ಯಾಬಿಟ್ ಆಗ್ಬಿಡತ್ತೆ. ಆಮೇಲೆ ಅದ್ರ ನಂತರ ನಮ್ಗೆ ಏನ್ ಅನ್ಸಕ್ ಶುರು ಆಗುತ್ತೆ ಅಂತ ಹೇಳಿದ್ರೆ ಅದೇ ನಮ್ಮ ನೇಚರ್ ಅಂತ. ಓಕೆ, ನನ್ಗೆ ತುಂಬಾ ಕೋಪ ಬರುತ್ತೆ, ಕೋಪ ಬರೋದೇ ನನ್ನ ನೇಚರ್, ನಾನು ಇರೋದೇ ಹೀಗೆ,
1: ಅದನ್ನ ನಾವೇ ಒಪ್ಕೊಂಡ್ ಬಿಡ್ತೀವಿ,
2: ಆ ತರನೇ ನಾವು ಹೀಗೆ ಮಾಡ್ಕೊಂಡ್ ಬಿಡ್ತೇವೆ. ಅಂದ್ರೆ ಆ ವರ್ತನೆಯನ್ನ ನಮ್ಮ ಐಡೆಂಟಿಟಿಯನ್ನಾಗಿ ನಾವು ಮಾಡ್ಕೊಂಡಿರ್ತೇವೆ. ನನ್ ಕೋಪ ಇಷ್ಟ, ನಾನು ತುಂಬಾ ಸೆನ್ಸಿಟಿವ್, ನನ್ಗೆ ನಾನ್ ಯಾರನ್ನೂ ನಂಬಲ್ಲ,
1: ನಂಗೆ ನಾಚಿಕೆ ಜಾಸ್ತಿ,
2: ನಾಚಿಕೆ ಜಾಸ್ತಿ, ಅಥವಾ ನನ್ಗೆ ಏನು ಕೆಟ್ಟ ಶಬ್ದಗಳೇ ಜಾಸ್ತಿ ಬಾಯಲ್ಲಿ ಬರುತ್ತೆ, ಈ ತರದ್ದೆಲ್ಲ ಅದು ನಾವು ಆತರ ಇದ್ ಮಾಡ್ಕೊಂಡಿರೋದು. ನಿಮ್ಗೊಂದು ಘಟನೆ ಹೇಳ್ತೇನೆ ನಾನು ನಿಮ್ಗೆ.
1: ಹೇಳಿ.
2: 32 ವರ್ಷದ ಒಬ್ರು ಮಹಿಳೆ ಅಂತ ಒಬ್ರು ಗಂಡನ ಜೊತೆ ಅವರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಜಗಳ ಮಾಡ್ತಿರ್ತಾರೆ. ಆವಾಗ ಗಂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವಳ ಸ್ವಭಾವನೇ ಹೀಗೆ, ನಿಮಿಷಕ್ಕೊಂದು ಕೋಪ ಮಾಡ್ಕೊಳ್ತಾ ಇರ್ತಾಳೆ ಅಂತ. ಅಂದ್ರೆ ನಾನು ಕೋಪಿಷ್ಟ, ನನ್ ಹೀಗೆ ಮಾತಾಡ್ತಾ ಹೋದಾಗ ಅವ್ರ ಜೊತೆ ಹೆಂಡತಿ ಜೊತೆ ಈಗ ಮಾತಾಡ್ತಾ ಹೋದಾಗ ಗೊತ್ತಾಗತ್ತೆ, ಅವರು ಚಿಕ್ಕವರು ಇರ್ಬೇಕಾದ್ರೆ ಅವ್ರ ಮನೆಯಲ್ಲಿ ಅವ್ರ ಮಾತನ್ನ ಯಾರು ಕೂಡ ಗಂಭೀರವಾಗಿ ಕೇಳ್ತಾ ಇರಲಿಲ್ಲ. ಅದನ್ನು ಸೀರಿಯಸ್ ಆಗಿ ಕೇಳೋದು, ಅದಕ್ಕೆ ಒಂದು ವ್ಯಾಲಿಡೇಷನ್ ಒಂದು ಏನು ಆತರದ್ ಏನು ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಜೋರಾಗಿ ಅಳ್ತಾ ಸಿಟ್ಟು ಮಾಡಿಕೊಂಡು ಮಾತಾಡಿದಾಗ ಮಾತ್ರ ಎಲ್ಲರೂ ಅವಳನ್ನ ನೋಡ್ತಿರ್ತಾರೆ,
1: ಅಟೆನ್ಷನ್.
2: ಸೊ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೋಪ ಬಂದಾಗ ಮಾತ್ರ ನನ್ನನ್ನು ಗಮನಿಸ್ತಾರೆ, ಸಿಟ್ಟು ಮಾಡ್ಕೊಂಡು ಕೂಗಾಡಿದಾಗ ಮಾತ್ರ ನನ್ನ ಗಮನಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ನನ್ನ ಮಾತನ್ನ ಯಾರು ಗಮನಿಸೋದೇ ಇಲ್ಲ ಅನ್ನುವಂತ ಸಂದರ್ಭದಿಂದಾಗಿ ಅವರು ಏನ್ ಅಭ್ಯಾಸ ಮಾಡ್ಕೊಳ್ತಾರೆ,
1: ಸಿಟ್ಟು ಮಾಡ್ಕೊಳ್ಳೋದು.
2: ನಾನು ನಿಜವಾಗ್ಲೂ ಕೋಪಿಷ್ಟ ನಾನು ಸಿಕ್ಕಾಪಟ್ಟೆ ಅಂತ ಹೇಳಿ ಅವ್ರು ಅಂದ್ಕೊಂಡಿರ್ತಾರೆ. ಆದ್ರೆ ಆಳದಲ್ಲಿ ಇದ್ದಿದ್ದೇನು, ನನ್ ಮಾತನ್ ಎಲ್ರು ಕೇಳಿಸ್ಕೊಳ್ಬೇಕು ಅನ್ನುವಂತ ಒಂದು ಆಸೆ ಅಲ್ವಾ. ಸೊ ನಾವ್ ಯಾವ್ದೋ ಒಬ್ರು ಆತರ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತನೂ ಅಲ್ಲ, ಅಥವಾ ಅದು ಅವರ ವ್ಯಕ್ತಿತ್ವದ ಒಂದು ಭಾಗ, ಅವ್ರ ಸ್ವಭಾವನೆ ಹೀಗೆ ಅಂತ ಹೇಳೋ ಹಾಗೂ ಇಲ್ಲ. ಖಂಡಿತವಾಗ್ಲು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ. ಇದು ನಾನು, ಇದು ನನ್ನಲ್ಲಿ ಇದೆ, ಎರಡು ಒಂದೇನಾ
1: ಅಲ್ಲ,
2: ಎರಡು ಬೇರೆ ಬೇರೆ ಅಲ್ಲ.
1: ಹೌದು,
2: ಇದು ಒಂದು ಗುರುತು ಅಂದ್ರೆ ನಾನು ಒಬ್ಬ ಕೋಪಿಷ್ಟ ಅನ್ನುವಂಥದ್ದು ಒಂದು ಗುರುತು, ನನ್ಗೆ ಬೇಗ ಕೋಪ ಬರುತ್ತೆ ಅನ್ನುವಂಥದ್ದು ಒಂದು ಗಮನ ಸೆಳೆಯುವಂಥದ್ದು ಅಲ್ವಾ. ಸೊ ಎರಡು ಬೇರೆ ಬೇರೆ ಅಲ್ವಾ.
1: ಹೌದು,
2: ನನ್ ಕೋಪಿಷ್ಟ ಅನ್ನೋದು ಬೇರೆ, ನನ್ಗೆ ತುಂಬಾ ಬೇಗ ಕೋಪ ಬರುತ್ತೆ ಅನ್ನೋದು ಬೇರೆ, ಎರಡು ವಿಷಯ ಕೂಡ. ಮೊದಲನೇದು ಬಾಗಿಲನ್ನ ಮುಚ್ಚುತ್ತೆ. ನೀವು ಕೋಪಿಷ್ಟ ಅಂತ ಒಂದ್ ಸಲ ಒಂದ್ ಲೇಬಲ್ ಹಾಕೊಂಡ್ಬಿಟ್ರೆ ಬಾಗಿಲು ಮುಚ್ಚೋಯ್ತು, ಅಂದ್ರೆ ಬದಲಾವಣೆಯ ಬಾಗಿಲು ಮುಚ್ಚೋಯ್ತು ಅಂತ. ಎರಡನೇದು ಬಾಗಿಲನ್ನು ತೆರೆದಿಡುತ್ತೆ, ನನಗೆ ಬಹಳ ಬೇಗ ಕೋಪ ಬರುತ್ತೆ, ಬಟ್ ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್ ಆರ್ ಐ ಕ್ಯಾನ್ ಕಂಟ್ರೋಲ್ ಅಲ್ವಾ. ಇದು ಏನು, ಒಂದು ಬಾಗಿಲನ್ನು, ಒಂದು ಭರವಸೆಯ ಬಾಗಿಲನ್ನು ಓಪನ್ ಇಡುತ್ತೆ, ಚೇಂಜ್ ಮಾಡಬಹುದೇನೋ ಅಂತ ಹೇಳಿ. ಸೊ ಪ್ರತಿಯೊಂದು ಭಾವನೆಯೂ ನಾನಲ್ಲ, ನನ್ನಲ್ಲಿರುವ ಪ್ರತಿಯೊಂದು ಅಭ್ಯಾಸ ಕೂಡ ನಾನಲ್ಲ, ಅದು ನನ್ನ ಹ್ಯಾಬಿಟ್ ಅಷ್ಟೆ. ಸಿಟ್ಟು ಬರೋದು ನನ್ನ ಹ್ಯಾಬಿಟ್, ಅದು ನಾನಲ್ಲ, ನನ್ನ ಐಡೆಂಟಿಟಿ ಅಲ್ಲ, ನನ್ನ ಪರ್ಸನಾಲಿಟಿ, ಟೋಟಲ್ ಪರ್ಸನಾಲಿಟಿ ಕೂಡ ಅಲ್ಲ ಅದು ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಒಬ್ಳು, ಒಂದ್ 27-28 ವರ್ಷದ ಒಬ್ಳು ಯುವತಿ ಇರ್ತಾಳೆ, ಅವಳಿಗೆ ಯಾವಾಗ ಕೂಡ ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಅನುಮಾನ. ಅವಳು ಯಾರು ಪಾರ್ಟ್ನರ್ ಇರ್ತಾನೆ ಅವನು ಫೋನ್ ನೋಡ್ಲೇಬೇಕು, ಯಾರ ಜೊತೆ ಮಾತನಾಡಿದ್ರು ಅಂತ ಹೇಳಿ ತಿಳ್ಕೊಳ್ಬೇಕು ಅವಳಿಗೆ. ಅಂದ್ರೆ ತನ್ನ ಪಾರ್ಟ್ನರ್ನ ಫೋನ್ ಚೆಕ್ ಮಾಡೋದು, ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ, ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಆಗಾಗ ಅದನ್ನ ಚೆಕ್ ಮಾಡ್ತಾ ಇರೋದು, ಅವಳಿಗೆ ಒಂದ್ ವೇಳೆ ರಿಪ್ಲೈ ಕೊಡೋದು, ಒಂದ್ 5 ನಿಮಿಷ ಲೇಟ್ ಆದ್ರೂ ಕೂಡ ಮನಸ್ಸಿನಲ್ಲಿ ಅವಳೇ ಒಂದು 10 ಕತೆಗಳನ್ನ ಕಟ್ಕೊಳ್ಳೋದು, ಅವನ್ ಈಗ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾನೆ ಇರ್ಬೇಕು, ಅವನಿಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಇರ್ಬೇಕು, ಅವನಿಗೆ ಬೇರೆ ಯಾರ ಜೊತೆಗೋ ಸಂಬಂಧ ಇದೆ ಇರ್ಬೇಕು, ಈಗ ಅವನ್ ಯಾವಳ ಜೊತೆಗೋ ಇದ್ದಾನೆ ಇರ್ಬೇಕು, ಅದಕ್ಕೋಸ್ಕರ ನನ್ಗೆ ರಿಪ್ಲೈ ಮಾಡ್ತಾ ಇಲ್ಲ, ಆತರ ಏನೇನೋ ಒಂದ್ 10 ಕತೆಗಳನ್ನ ಅವಳ ಮನಸ್ಸು ಕಟ್ಕೊಳ್ಳುತ್ತೆ. ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನಾನು ತುಂಬಾ ಪೊಸೆಸಿವ್, ನಾನು ಇರೋದು ಹೀಗೆ ಅಂತ.
1: ಓಕೆ,
2: ಸೊ ಆದ್ರೆ ಯಾಕೆ ಹೀಗಾಯ್ತು ಅಂತ ಹೇಳಿ ಒಂದು ಕೌನ್ಸಿಲಿಂಗ್ ಗೆ ಕರ್ಕೊಂಡು ಬಂದಾಗ ಅವಳಿಗೆ ಹಿಂದೆ ಇದ್ದಂತಹ ಒಂದು ರಿಲೇಶನ್ಶಿಪ್ ಅಲ್ಲಿ ಅವನು ಮೋಸ ಮಾಡಿದ್ದ. ಸೊ ಈಗ ಏನಾಗಿದೆ, ಆ ಮೋಸ ಮಾಡಿದ್ರ ಕಾರಣದಿಂದ ಅವಳಿಗೆ, ಅವಳು ಏನ್ ಅಂದ್ಕೊಳ್ತಾಳೆ ಅಂತ ಹೇಳಿದ್ರೆ, ನಾನು ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬಬಾರ್ದು, ಸೊ ನಾನು ಅವ್ರ ಬಗ್ಗೆ ಚೆಕ್ ಮಾಡ್ತಾನೆ ಇರ್ಬೇಕು, ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಈ ತರ ರಿಪ್ಲೈ ಬರೋದು ಇದಾದ್ರೂ ಕೂಡ ಹಾ ಮುಂಚಿನ ತರನೇ ಇವನು ಕೂಡ ದೊಡ್ಡ ಮೋಸಗಾರ ಇರ್ಬೇಕು, ಇವನಿಗೇನೋ ಬೇರೆ ಸಂಬಂಧ ಇರ್ಬೇಕು, ಈ ತರದೆಲ್ಲ ಕತೆಗಳನ್ನ ಅವಳು ಬ್ರೈನ್ ಅನ್ನೋದು ಕಟ್ಟೋದಕ್ಕೆ ಶುರು ಮಾಡತ್ತೆ. ವಾಸ್ತವದಲ್ಲಿ ಅದು ಪರ್ಸನಾಲಿಟಿ ಆಗಿರೋದಿಲ್ಲ, ಅದೊಂದು ಪ್ರೊಟೆಕ್ಷನ್ ಸ್ಟ್ರಾಟಜಿ ಅಂತ ಹೇಳಿ ಹೇಳ್ಬೋದು. ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ನಾವು ಈ ತರ ಒಂದು ಲೇಬಲ್ ಅನ್ನ ಹಾಕೊಂಡ್ ಬಿಟ್ರೆ, ಓಕೆ ನಾನು ತುಂಬಾ ಪಾಸಿಟಿವ್, ಆಕ್ಚುಲಿ ಪಾಸಿಟಿವ್ನೆಸ್ ಅಲ್ಲ ಅದು, ಅದು ಅವಳಿಗೆ ಆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್, ಆ ಡೌಟ್, ಏನು ಹಿಂದೆ ಆಗಿರೋ ಅನುಭವದಿಂದ ಅವಳ ಮನಸ್ಸು ಭಯ ಪಡ್ತಾ ಇದೆ ನಂಬೋದಕ್ಕೆ. ಸೊ ಎಲ್ಲವನ್ನೂ ಕೂಡ ನಾವು ನಮ್ಗೆ ಈ ತರದೊಂದು ಯಾವುದೋ ಒಂದು ಹ್ಯಾಬಿಟ್ ಇದೆ ಅಂತ ಹೇಳಿದ ತಕ್ಷಣ ಅದೇ ಫೈನಲ್, ಅದೇ ನನ್ನ ಐಡೆಂಟಿಟಿ, ಅದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ ನಾವು ಒಪ್ಕೊಂಡ್ ಬಿಡ್ಬೇಕು ಅಂತ ಹೇಳಿ ಏನೂ ಇಲ್ಲ. ಅದನ್ನ ನಾವು ಆಳಕ್ಕೆ ತೆಗೆದುಕೊಂಡು ಹೋದಾಗ ಖಂಡಿತವಾಗ್ಲು ಆತರ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ನಮಗೊಂದು ಕಾರಣ ಸಿಕ್ಕೇ ಸಿಕ್ಕುತ್ತೆ. ಯಾವಾಗ ನಿಮ್ಗೆ ಕಾರಣ ಸಿಕ್ಕುತ್ತೆ ಆವಾಗ ನೀವು

0: ಒಂದು ಬಾಲ್ಯದಲ್ಲಿ ಇದ್ದಿರಬಹುದು ಅಥವಾ ಯೌವನದಲ್ಲಿ ಇದ್ದಿರಬಹುದು, ಟ್ರೋಮಾಗಳು ಅಥವಾ ಹಿಂದಿನ ಎಕ್ಸ್ಪೀರಿಯನ್ಸ್ಗಳಿಂದ ನಮ್ಮ ಜೀವನದಲ್ಲಿ, ನಮ್ಮ ಹಿಂದಿನ ಒಂದು ಜೀವನದ ಎಕ್ಸ್ಪೀರಿಯನ್ಸ್ಗಳಿಂದ ನಮ್ಗೆ ಈ ತರದ ಒಂದು ಬಿಲೀಫ್ ಒಂದು ಬಂದು ಕೂತ್ಕೊಂಡಿರ್ಬೋದು ನಮ್ಮ ಮೆದುಳಲ್ಲಿ. ಓ ಹೀಗಂದ್ರೆ ಹೀಗೆ, ಯಾವುದೋ ಒಂದು ಇನ್ಸಿಡೆಂಟ್ ಅನ್ನ ಹಿಡ್ಕೊಂಡು ಕೆಲವು ಸಲ ಎಲ್ಲರೂ ಅದು ಸಾಮಾನ್ಯವಾಗಿ ಮಾಡ್ತಾರೆ. ಒಂದು ಸಲ ಮೋಸ ಆಯ್ತು ಅಂತ ಹೇಳಿದ್ರೆ ಯಾವಾಗ್ಲೂ ನಮ್ಗೆ ಮೋಸ ಆಗತ್ತೆ ಅಂತ
1: ಭಯ ತುಂಬಾ ಇರುತ್ತೆ. ಅದು ಅವನ್ ಕೈ ಕೊಟ್ಟ, ಇವನೆಂತ ಮಾಡ್ತಾನೋ, ಇವನೆಂತ ಮಾಡ್ತಾನೋ, ಆ ಇನ್ಸೆಕ್ಯೂರ್ಡ್ ಫೀಲಿಂಗ್ ಅಲ್ಲೇ ಆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರ ಅವರು. ಅವ್ ಮಾಡಿದ್ದೆಲ್ಲ ಡೌಟ್ ಆಗ್ತಿರತ್ತೆ. ಓ ಮೊಬೈಲ್ ತಕೊಂಡ, ಯಾವ್ದು ಹುಡುಗಿ ಮೆಸೇಜ್ ಬಂತೇನೋ, ಕಾಲ್ ಬಂತು ಅಂತ ಒಂದ್ ಸ್ವಲ್ಪ ಆಚೆ ಹೋದ್ರೆ ಆ ಇನ್ಯಾರ ಜೊತೆ ಮಾತಾಡ್ತಿದ್ದಾನೇನೋ, ನನ್ ಕಾಲ್ ಆನ್ಸರ್ ಮಾಡ್ತಾ, ನನ್ ಬೇಡ ಅನಿಸ್ತಾ ಇದೆಯೇನೋ. ಸೊ ಇಂಥದ್ದೇ ಇನ್ಸೆಕ್ಯೂರ್ ಫೀಲಿಂಗ್,
0: ಇನ್ಸೆಕ್ಯೂರ್ ಫೀಲಿಂಗ್ ಗಳು ಬರುತ್ತೆ. ಅದು ಕೂಡ ನಾನ್ ಹೇಳಿದ್ದಲ್ಲ, ಅದು ಪ್ರಿವಿಯಸ್ ಅವರದ್ದು ಏನ್ ಲೈಫ್ ಎಕ್ಸ್ಪೀರಿಯನ್ಸ್ ಗಳಿಂದ ಕೂಡ ಅದು ಬಂದಿರೋದಕ್ಕೆ ಸಾಧ್ಯ ಇದೆ. ಎಲ್ಲ ಹಾಗೆ ಬರುತ್ತೆ ಅಂತ ಹೇಳಿ ಕೂಡ ಹೇಳೋದಕ್ಕಾಗಲ್ಲ. ಆದ್ರೆ ಮ್ಯಾಕ್ಸಿಮಮ್ ಏನು ನಮ್ಮ ಹಿಂದೆ ನಾವು ಅದರಿಂದ ನೋವು ಅನುಭವಿಸಿರ್ತೇವೆ ಆ ತರ ಆಗಿರುತ್ತೆ. ಅದನ್ನ ಈಗ ನಮ್ಮ ಏನು ನಮ್ಮ ಬ್ರೈನ್ ಅನ್ನುವಂಥದ್ದು ಒಂದು ಡಿಫೆನ್ಸ್ ಒಂದು ಮೆಕ್ಯಾನಿಸಮ್ ಅನ್ನ ಬಿಲ್ಡ್ ಮಾಡ್ಕೊಂಡು ಬಿಡುತ್ತೆ. ಈಗ ರಕ್ಷಣಾ ಕವಚ, ಈಗ ನಾನು ಈ ತರ ಆಗ್ಬೇಕು ನೋಡಿ, ಆ ಒಂದು ಲೇಡಿ ಅವರು ಸಣ್ಣದಿರುವಾಗ ಅವ್ರ ಮಾತುಗಳನ್ನು ಯಾರು ಗಮನಿಸ್ತಾ ಇರಲಿಲ್ಲ, ಕೋಪ ಮಾಡ್ಕೊಂಡು ಕಿರ್ಚಾಡಿದಾಗ ಮಾತ್ರ ಗಮನಿಸ್ತಾ ಇದ್ರು. ಸೊ ಮನಸ್ಸಲ್ಲಿ ಏನಿದೆ, ನಾನು ಆ ತರ ಮಾಡಿದ್ರೆ ಮಾತ್ರ ನನ್ಗೆ ಗಮನಿಸ್ತಾರೆ, ಇಲ್ಲಾಂದ್ರೆ ಇಲ್ವೇ ಇಲ್ಲ ಅನ್ನುವಂತ ಒಂದು ಬಿಲೀಫ್ ಅಲ್ಲಿ ಕುತ್ಕೊಂಡ್ ಬಿಟ್ಟಿರುತ್ತೆ. ಹಾಗೆ ಈ ಹುಡುಗಿಗೆ ಹಿಂದಿನ ಒಂದು ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗಿರುತ್ತೆ. ಸೊ ಏನ್ ಅನ್ಕೋತಾಳೆ, ಎಲ್ಲರೂ ಮೋಸಗಾರರು, ಯಾರನ್ನೂ ನಂಬಬಾರದು. ಅಥವಾ ಕೆಲವರಿಗೆ ಹೇಳ್ತಾರೆ, ನಾನ್ ಯಾರನ್ನು ನಂಬಲ್ಲ ಲೈಫ್ ಅಲ್ಲಿ ಅಂತ. ಯಾಕೆ ಹೇಳ್ತಾರೆ, ಯಾಕೆ ಅಂತ ಹೇಳಿದ್ರೆ ಹಿಂದೆ ಅವರು ಆ ತರದ ಒಂದು
1: ಮೋಸಗಳಾಗಿರುತ್ತೆ,
0: ಆ ತರ ತುಂಬಾ ನಂಬಿ ಮೋಸ ಹೋಗಿರ್ತಾರೆ. ಹಾಗಾಗಿ ಇನ್ನು ನಾನ್ ಯಾರಿಗೂ ಹತ್ರ ಆಗೋದಿಲ್ಲ, ಇನ್ ಯಾರನ್ನು ನಾನು ನಂಬೋದಿಲ್ಲ. ಹಾಗಾಗಿ ಒಮ್ಮೆ ಹತ್ರವಾದವರನ್ನ ಕಳೆದುಕೊಂಡಂತಹ ವ್ಯಕ್ತಿಗ ಯಾರಿರ್ತಾರೆ ಅವ್ರು ಏನ್ ಮಾಡ್ತಾರೆ, ನನ್ಗೆ ಯಾರು ಬೇಡ ಅಲ್ವಾ, ನನ್ಗೀಗ ಮೋಸ ಆಗಿದೆ, ಈ ತರ ಎಲ್ಲರೂ ಹೀಗೆ ಇರ್ತಾರೆ. ಸೊ ನಾನು ಎಲ್ಲರಿಂದ ದೂರವೇ ಇರ್ತೇನೆ, ಯಾರನ್ನು ನಾನು ನಂಬೋದಿಲ್ಲ. ನಿಜವಾಗ್ಲೂ ಪ್ರೀತಿ ತೋರಿಸ್ತಾ ಇದ್ರು ಕೂಡ ಇವ್ರು ಅದನ್ನ ನಂಬೋದಿಲ್ಲ, ಯಾಕಂದ್ರೆ ಇವ್ರು ಆ ತರ ಒಂದು ಅನುಭವವನ್ನ ಪಡೆದುಕೊಂಡಿರ್ತಾರೆ. ಕೆಲವು ಸಲ ನೀವು ನೋಡಿರ್ಬೋದು, ಯಾರೋ ಒಬ್ರು ಒಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ಗಾಡಿ ಬಿಡೋದನ್ನೇ
1: ಗಾಡಿ ಮುಟ್ಟುದೇ ಇಲ್ಲ ಅವರು,
0: ಮಾಡೋದೇ ಇಲ್ಲ ಆ ತರ. ಅಂದ್ರೆ ಆ ಭಯ ಒಂದು ಇನ್ಸಿಡೆಂಟ್ ಮೇಲೆ ತಮ್ಮ ಇಡೀ ಒಂದು ಹ್ಯಾಬಿಟ್ ಒಂದ್ ಮಾಡ್ಕೊಂಡು ಅಥವಾ ಒಂದು ಬಿಲೀಫ್ ಅನ್ನು ಮಾಡಿಕೊಂಡು ಅದೇ ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಅಂತ ಹೇಳಿ ಒಂದು ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ ಅವ್ರು. ಒಬ್ಬ ಹುಡುಗ ಕಾಲೇಜ್ ಅಲ್ಲಿ ಓದ್ತಾ ಇರುವ ಅವನು, ಹುಡುಗ ಒಬ್ಬ, ಅವನಿಗೆ ಅವನು ಹೇಗಂತ ಹೇಳಿದ್ರೆ ಅವನ ಪರ್ಸನಲ್ ವಿಷಯಗಳನ್ನ ಯಾರ ಹತ್ರನು ಅವನು ಫ್ರೆಂಡ್ಸ್ಗಳ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದಿಲ್ಲ. ಯಾರಾದ್ರೂ ಅವನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಂದ್ರು ಕೂಡ ಅವನು ಇಲ್ಲ, ನನ್ಗೆ ಯಾರು ಫ್ರೆಂಡ್ಸ್ ಬೇಡ, ನಾನು ಒಬ್ಬನೇ ಐ ಆಮ್ ಫೈನ್, ನಾನು ಒಬ್ಬನೇ ಖುಷಿಯಾಗಿದ್ದೀನಿ, ನನ್ಗೆ ಯಾವ ಫ್ರೆಂಡ್ಸ್ ಬೇಕು ಬೇಕು ಅಂತ ನನ್ಗೆ ಅನ್ಸಲ್ಲ ಅಂತ ಹೇಳಿ ಅವನು ಹೇಳ್ತಿರ್ತಾನೆ. ಅವನನ್ನ ಒಂದ್ಸಲ ಈಗ ಕೌನ್ಸಿಲಿಂಗ್, ಈಗ ಗ್ರೂಪ್ ಕೌನ್ಸಿಲಿಂಗ್ ಅಲ್ಲಿ ಏನೋ ಆ ತರ ಅವನು ಸಿಕ್ಕಿದಾಗ ಅವನು ಹೇಳ್ತಾನೆ, ನನ್ಗೆ ತುಂಬಾ ಸಣ್ಣದಿರ್ಬೇಕಾದ್ರೆ ನನ್ಗೆ ತುಂಬಾ ಹತ್ರವಾಗಿರೋ ಅಂತ ಒಬ್ಬ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದ, ಅವನನ್ನ ನಾನು ಕಳೆದುಕೊಂಡಿದ್ದೆ. ಸೊ ಕಳೆದುಕೊಂಡಾಗ ಬೇರೆ ಯಾರನ್ನಾದ್ರೂ ನಾನು ಹತ್ರ ಮಾಡ್ಕೊಂಡ್ರೆ ಅವರು ನನ್ನಿಂದ ದೂರ ಆಗ್ಬಿಟ್ರೆ
1: ನಂಗೆ
0: ತಡೆಯೋಕ್ಕಾಗಲ್ಲ. ಸೊ ಇವನಿಗೆ ಏನಂತ ಹೇಳಿದ್ರೆ, ನಾನ್ ಯಾರನ್ನಾದ್ರೂ ಹತ್ರ ಮಾಡ್ಕೊಂಡವರೆಲ್ಲ ನನ್ನಿಂದ ದೂರ ಹೊರಟೋಗ್ಬಿಡ್ತಾರೆ ಅನ್ನುವಂತ ಒಂದು ನಂಬಿಕೆ ಅವನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿರತ್ತೆ. ಹಾಗಾಗಿ ಅವನ್ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಯಾವ ಸಂಬಂಧಗಳೇ ಬೇಡ, ಸಂಬಂಧಗಳು ಬಂತು ಅಂದ್ರೆ ಅದನ್ನ ಕಳ್ಕೊಳ್ಳೋ ಭಯ ನನಗೆ ಬರುತ್ತೆ, ಅವ್ರು ದೂರ ಆಗ್ಬಿಟ್ರೆ ಆಮೇಲೆ ಅವ್ರ ನನ್ ಕಳ್ಕೊಂಡ್ಬಿಟ್ರೆ ನನ್ಗಿರೋದಕ್ಕಾಗಲ್ಲ. ಅದಕ್ಕೋಸ್ಕರ ಅವನ ಆತರ ಒಂದು ಅದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್, ಇದು ಎಲ್ಲದಕ್ಕಿಂತ ಒಂದ್ ಲೇಬಲ್ ನಾನು ಹಾಕೊಂಡು ನಾನು ಒಬ್ಬನೇ ಸರಿ ನನ್ ಫ್ರೆಂಡ್ಶಿಪ್ಪೇ ಬೇಡ ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ರಗಳೆ ಇಲ್ಲ ಅಂತೇಳಿ ಆತರ ಒಂದು ಅವನ್ ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ಸಂಬಂಧದಿಂದ ಬರುವ ನೋವನ್ನ ಮುಂಚಿತವಾಗಿ ಅದು ತಡೆಗಟ್ಟಲಿಕ್ಕೆ ಅವರು ನೋಡುವಂತದ್ದು ಈ ಇದರಲ್ಲಿ. ಹಾಗಾಗಿ ಕೆಲವೊಮ್ಮೆ ನನ್ಗೆ ಯಾರೂ ಬೇಡ ಅಂತ ಹೇಳುವ ಮಾತಿನ ಹಿಂದೆ ನನ್ಗೆ ಯಾರನ್ನು ಕಳೆದುಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂತ ಮಾತು ಅಡಗಿರುತ್ತೆ. ಬಟ್ ನಾವು ಅದನ್ನ ಮೇಲ್ನೋಟಕ್ಕೆ ಅದೆಲ್ಲ ನಾವು ಅದನ್ನ ಇದ್ ಮಾಡೋದಿಲ್ಲ, ಅಳಿಯೋದಕ್ಕೆ ಹೋಗೋದಿಲ್ಲ. ಅಥವಾ ಯಾರು ಆತರ ಮಾಡ್ತಿರ್ತಾರೆ ಅವರಿಗೂ ಕೂಡ ರೂಟ್ ಕಾಸ್ ಗೊತ್ತಿರೋದಿಲ್ಲ. ನಾನ್ ಹೀಗೆ ಅಂದ್ರೆ ನಾನು ಇರೋದೇ ಹೀಗೆ, ನಾನ್ ಸೆನ್ಸಿಟಿವ್ ತುಂಬಾ, ಯಾಕೆ ಸೆನ್ಸಿಟಿವ್ ಅಂತ ಅವ್ರು ಯಾವತ್ತು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಅಥವಾ ಯಾರು ಅವ್ರನ್ನ ಕೇಳಿರೋದಿಲ್ಲ, ನೀನ್ ಈ ತರ ಸೆನ್ಸಿಟಿವ್ ಇದೀಯ ಅಂತ ಹೇಳಿದ್ರೆ ಹೇಗೆ, ನಿನ್ ಲೈಫ್ ಸ್ಟೋರಿ ಒಂದ್ಸಲ ಏನ್ ಹೇಳು, ಅಥವಾ ಯಾಕೆ ಹೀಗಾಗ್ತಿದೆ ಅಂತ ಅವರು ಯಾರ ಹತ್ರನು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿರಲ್ಲ. ಅಥವಾ ತುಂಬಾ ಕೋಪಿಷ್ಟ ಅನ್ನೋದಿರ್ಬೋದು, ಒಪ್ಕೊಂಡ್ಬಿಟ್ಟಿರ್ತಾರೆ ಒಂಥರ, ನನ್ಗೆ ತುಂಬಾ ಕೋಪ ಬರುತ್ತೆ, ನಾನು ಇರೋದೇ ಹೇಗೆ. ಅಥವಾ ಗಂಡ ಹೇಳ್ತಾರಲ್ಲ, ಅವಳಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾಳೆ, ಅವಳು ಇರೋದೇ ಹಂಗೆ ಅಂತ ಒಪ್ಕೊಂಡ್ ಬಿಡ್ತಾರೆ. ಸೊ ನಿಜವಾಗ್ಲೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಬದಲ

0: ಬದಲಾವಣೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅದು ಸರಿಯಾಗಿಲ್ಲ, ಅದು ನನಗೆ ಮತ್ತೆ ನನ್ನ ಸುತ್ತ ಇರೋರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಾನು ಅರ್ಥ ಮಾಡಿಕೊಂಡಾಗ ಯಾರದಾದ್ರೂ ಸಹಾಯ, ಆಪ್ತ ಸಮಾಲೋಚಕರದ್ದು, ಇನ್ಯಾರದ್ದು, ಎಲ್ಲ ಸಲವೂ ನೀವು ಆಪ್ತ ಸಮಾಲೋಚಕರ ಹತ್ರನೇ ಹೋಗ್ಬೇಕು ಅಂತ ಹೇಳಿಲ್ಲ. ನಿಮ್ಮ ಮನೆಯಲ್ಲೇ ನಿಮ್ಗೆ ತುಂಬಾ ಆಪ್ತರಾದವ್ರ ಹತ್ರ ನೀವು ಶೇರ್ ಮಾಡಿಕೊಂಡಾಗ ಗೊತ್ತಾಗತ್ತೆ ಎಲ್ಲಿ ಯಾವ ತರ ಈ ಹ್ಯಾಬಿಟ್ ಬಿಲ್ಡ್ ಆಯ್ತು ನಂದು, ಅದು ಅರ್ಥ ಆಗತ್ತೆ. ಇಲ್ಲಿ ಕೆಲವು ಸಲ ಏನಾಗತ್ತೆ ಅಂತ ಹೇಳಿದ್ರೆ, ಹಳೆಯ ನೋವು ನಮ್ಗೆ ತುಂಬಾ ಪರಿಚಿತವಾಗಿರುತ್ತೆ, ಆದ್ರೆ ಬದಲಾವಣೆ
1: ಅಪರಿಚಿತ ಹೆದರಿಕೆ ಆಗುತ್ತೆ,
0: ಬದಲಾಗೋದಕ್ಕೆ ಹೆದರಿಕೆ. ಯಾಕಂದ್ರೆ ಆ ಒಂದು ಏನು ನೋವಿದೆ ಅಲ್ಲ, ಅದು ನಮಗೆ ಪರಿಚಿತ, ನಮ್ಗೆ ಗೊತ್ತಿದೆ. ನಾನು ಯಾರನ್ನಾದ್ರೂ ನಂಬಿದ್ರೆ, ನಂಗೆ ಮೋಸ ಆದ್ರೆ ನನ್ಗೆ ಏನಾಗುತ್ತೆ ಅಂತ ನಾನು ಅದನ್ನ ಐ ವೆಂಟ್ ಥ್ರೂ ಅಲ್ವಾ, ನನ್ಗೆ ಗೊತ್ತಿದೆ. ಆದ್ರೆ ಈ ಬದಲಾವಣೆಯಿಂದ ನನ್ನಲ್ಲಿ ಏನೋ ಒಂದು, ನಾನು ಇದನ್ನೆಲ್ಲ ನಿಲ್ಲಿಸಿ ಇನ್ನೊಬ್ಬರನ್ನ ನಾನು ನಂಬಿ ನೋಡಿದಾಗ, ಒಬ್ಬ ನಂಬಿಕೆಗೆ ಅರ್ಹ ವ್ಯಕ್ತಿ ನನಗೆ ಸಿಗಬಹುದು, ಸಿಕ್ಕಾಗ ನನಗೆ ಸಂತೋಷ ಸಿಗಬಹುದಲ್ವಾ, ಆದ್ರೆ ಅದು ಅಪರಿಚಿತವಾಗಿರುತ್ತಲ್ಲ. ಸೊ ಆ ಬದಲಾವಣೆಗೆ ಹೊಂದ್ಕೊಳ್ಳಿಕ್ಕೆ ಅಥವಾ ಬದಲಾವಣೆಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ತುಂಬಾ ಹೆದರ್ಕೊಳ್ತಾರೆ, ಕೆಲವರು ಪ್ರಯತ್ನನೇ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಬ್ರು 45 ವರ್ಷದ ಒಬ್ರು ಮಹಿಳೆ ಇರ್ತಾರೆ, ಅವರದ್ದು ಹೇಗಂತ ಹೇಳಿದ್ರೆ, ಕುಟುಂಬದ ಎಲ್ಲ ಸಮಸ್ಯೆಯನ್ನ ಅವರೇ ತೀರ್ಮಾನ ಮಾಡ್ತಿರ್ತಾರೆ. ಈ ನೀವು ನೋಡಿರ್ಬೋದು ಕೆಲವೊಂದು ಮನೆಗಳಲ್ಲಿ ಇಂತಹ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಅವರ ಮನೆಯಲ್ಲಿ ಈಗ ಅಕ್ಕನ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಈ ಹೆಂಗ್ಸ್ ಏನಿದ್ದಾರೆ, ಇವರು ಅಕ್ಕನ ಸಮಸ್ಯೆ ಬಂದ್ರೆ ಇವರೇ ಪರಿಹಾರ ಮಾಡ್ಬೇಕು, ತಂಗಿಗೆ ಸಮಸ್ಯೆ ಬಂದ್ರೆ ಕೂಡ ಇವರೇ ಪರಿಹಾರ ಮಾಡ್ಬೇಕು, ಮಕ್ಕಳಿಗೆ ಸಮಸ್ಯೆ ಬಂದ್ರೆ ಕೂಡ ಅವರೇ ಸರಿ ಮಾಡ್ಬೇಕು. ಹಾಗೆ ಈ ರಿಲೇಟಿವ್ಸ್ ಅಲ್ಲಿ ಯಾರಿಗೆ ಸಮಸ್ಯೆ ಬಂದ್ರು ಅವಳ ಹತ್ರ ಹೋದ್ರೆ ಅದು ಸರಿ ಆಗತ್ತೆ ಅನ್ನುವಂತ ಒಂದು ಇದು ಬರುತ್ತೆ. ಹಾಗಾಗಿ ಇವರು ಯಾರ ಸಹಾಯ ಕೇಳಿದ್ರು ಬೇಡ ಅಂತ ಹೇಳೋದಕ್ಕೆ ಇವ್ರಿಗಾಗೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಹೇಗಿರ್ತಾರೆ ಅಂತ ಹೇಳಿದ್ರೆ, ಇವರು ತುಂಬಾ ಕೇರಿಂಗ್ ಪರ್ಸನ್, ಅವರು ಎಲ್ಲರಿಗೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ನಿಧಾನವಾಗಿ ಅವರಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಬೇಡ ನನ್ಗಾಗಲ್ಲ ಅಂತ ಹೇಳಿದ್ರೆ ನನ್ನನ್ನು ಯಾರಿಗೂ ಯಾರು ನನ್ನನ್ನು ಇಷ್ಟಪಡೋದಿಲ್ಲ ಅನ್ನೋಂತ ಭಯ ಇರುತ್ತೆ ಅವರಿಗೆ. ನಿಜವಾಗ್ಲೂ ಅವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಇಷ್ಟನೇ ಇರೋದಿಲ್ಲ, ಅದಕ್ಕೆ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇರೋದಿಲ್ಲ, ಅಥವಾ ಸಮಯ ಇರೋದಿಲ್ಲ, ಇನ್ನೇನೋ ಏನೋ ಕಾರಣಗಳಿಂದ ಅವರಿಗೆ ಬೇಡ ಅಂತ ಹೇಳಿ ಇರುತ್ತೆ. ಆದ್ರೆ ಅವ್ರು ಹೆದರ್ತಾರೆ, ನೋ ಅಂತ ಹೇಳೋದಕ್ಕೆ ಹೆದರ್ತಾರೆ. ಯಾಕಂತ ಹೇಳಿದ್ರೆ, ನೋ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ಇರುವಂತಹ ಈ ಗೌರವ, ಈ ಒಂದು ಪ್ರೀತಿ, ಅಥವಾ ಈ ಏನು ಶಿ ಇಸ್ ವೆರಿ ಕೇರಿಂಗ್ ಅನ್ನುವಂತ ಒಂದು ಲೇಬಲ್ ಇದೆ, ಅದು ಹೊರಟೋಗುತ್ತೆ ಅನ್ನೋ ಭಯ ಅವರಿಗೆ. ಏನ್ ಮಾಡ್ತಾರೆ ಅವರಲ್ಲಿಗ, ಅವರಿಗೆ ಪ್ರೀತಿ ಇದೆ ಹೌದು, ಕೈಂಡ್ನೆಸ್ ಇದೆ ಹೌದು, ಆದ್ರೆ ಬೇರೆಯವರು ನನ್ನನ್ನ ಒಪ್ಪಬೇಕು ಅನ್ನುವಂತ ಹಸಿವು ಕೂಡ ಇರುತ್ತೆ. ಎಲ್ಲರೂ ನನ್ನ ಅಪ್ರೂವಲ್ ಮಾಡ್ಬೇಕು, ಓಕೆ ಶಿ ಇಸ್ ವೆರಿ ಕೈಂಡ್ ಅಂತಾನು, ಅಥವಾ ಅವ್ರು ಎಲ್ಲರಿಗೂ ಎಷ್ಟು ಕೇರ್ ಮಾಡ್ತಾರೆ, ಅವರೆಲ್ಲ ಅವ್ರ ಹತ್ರ ಹೋದ್ರೆ ಎಲ್ಲಾ ಸಮಸ್ಯೆ ಪರಿಹಾರ ಆಗತ್ತೆ ಅಂತಾನು ಎಲ್ರು ಹೇಳ್ಬೇಕು ಅನ್ನುವಂತಹ ಒಂದು ಹಸಿವಿರುತ್ತೆ ಅವರಿಗೆ. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಒಳ್ಳೆಯವಳು ಅನ್ನುವಂತಹ ಒಂದು ಹಣೆಪಟ್ಟಿಯನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಅವರದೇ ಆದ ಮಿತಿಗಳನ್ನ ಮೀರ್ತಾ ಇರ್ತಾರೆ, ಮಿತಿ ಮೀರಿ ಅದು ಪ್ರಯತ್ನ ಮಾಡೋದು ಅಂತ ಹೇಳಿ ಹೇಳ್ತಾರಲ್ಲ. ಸೊ ಅವರಿಗೆ ಅವರ ಮನೆಯ ಒಂದು ನೆಮ್ಮದಿ, ಅವರ ಮಾನಸಿಕ ನೆಮ್ಮದಿ ಕೂಡ ಹಾಳಾಗ್ತಾ ಇರತ್ತೆ ಅದರಿಂದ. ಅದಕ್ಕೆ ನಾವು ಎಲ್ಲರಿಗೂ ಕರುಣೆಯನ್ನ ತೋರಿಸ್ಬೇಕು, ಇನ್ವಾಲ್ವ್ ಆಗ್ಬೇಕು ಅಥವಾ ಹೆಲ್ಪ್ ಮಾಡಬೇಕು, ಬಟ್ ನಾವೊಂದು ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಂಡಿರ್ಬೇಕು. ಇಷ್ಟರವರೆಗೆ ಮಾತ್ರ ನಾನು ಹೆಲ್ಪ್ ಮಾಡಬಲ್ಲೆ, ಇಷ್ಟರವರೆಗೆ ನಾನು ಸಹಾಯ ಮಾಡಬಲ್ಲೆ, ಇಷ್ಟರವರೆಗೆ ಇನ್ವಾಲ್ವ್ಮೆಂಟ್ ಆದ್ರೆ ಒಳ್ಳೇದು, ಬಟ್ ಇದಕ್ಕಿಂತ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಬಾರದು. ಒಂದು ಬೌಂಡ್ರೀಸ್ ಅನ್ನ ನಾವು ಎಲ್ಲ ಒಂದ್ ಇದ್ರಲ್ಲಿ ಕೂಡ ನಾವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೀಗೆ ಅಂತ ಹೇಳಿ ಇರುವಂತದ್ದು ಇನ್ನೂ ಒಂದು ರೂಪದಲ್ಲಿ ಬರತ್ತೆ. ನಾನ್ ಎಲ್ರಿಗೂ ಸಹಾಯ ಮಾಡ್ತೇನೆ, ನಾನ್ ಹೀಗೆ ನೀವು ಕೇಳಿರ್ಬೋದು ಹೆಚ್ಚಿನವ್ರು, ನನ್ಗಂತೂ ನನ್ನ ಲೈಫ್ ಅಲ್ಲಿ ತುಂಬಾ ಜನರು ಹೇಳಿದ್ದಿದೆ ಇದು, ನನ್ಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ, ನಾನ್ ಹೀಗೆ ಎಲ್ರಿಗೂ, ಯಾರ ಹತ್ರ ಯಾರು ನನ್ನ ಹತ್ರ ಬಂದ್ರು ನಾನು ವಾಪಸ್ ಕಳ್ಸಲ್ಲ, ಯಾರು ಬಂದು ಹೇಳಿದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ, ನನಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ. ಈ ತರ ನಾನು ಯಾರನ್ನು ಕೂಡ ನೋಯಿಸೋಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಅವರು, ನಾನು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತೇನೆ ಅಂತ ಕೂಡ ಕೆಲವರೀಗ ಹೇಳೋದನ್ನ ನೋಡಿರ್ಬೋದು, ನನ್ಗೆಲ್ಲರದ್ದು ಇದು ಅರ್ಥ ಆಗತ್ತೆ ಅಂತೇಳಿ. ಆದ್ರೆ ನಾವು ಬೇರೆಯವರನ್ನೇ ಅರ್ಥ ಮಾಡ್ಕೊಳ್ತಾ, ಬೇರೆಯವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋದಾಗ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ದೆ ನಮ್ಮನ್ನೇ ನಾವು ಮರೆತು ಬಿಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮೊದಲು ನಮ್ಮ ಒಂದು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ನಂತರ ನಾನು ಹೀಗೆ ಅನ್ನುವಂತ ಲೇಬಲ್ ಇದೆ ಅಲ್ಲ, ಆ ಲೇಬಲ್ ಎಲ್ಲಿವರೆಗೆ ನನಗೆ ರಿಲೆವೆಂಟ್ ಇದೆ, ಅಥವಾ ಎಲ್ಲಿವರೆಗೆ ನನಗೆ ಒಂದು ಸೇಫ್ ಜೋನ್ ಅಲ್ಲಿ ಇಟ್ಟಿರುತ್ತೆ ಅಥವಾ ಎಲ್ಲಿಯ ನಂತರ ಅದು ನನ್ಗೊಂದು ರಿಸ್ಕ್ ಆಗಿ ರಿಸ್ಕ್ ಫ್ಯಾಕ್ಟರ್ ಆಗಿ ಅದು ಕೆಲಸ ಮಾಡತ್ತೆ ಅಲ್ವಾ. ಈ ಹೆಚ್ಚಿನ ಈ ನಾನು ಹೀಗೇ ಇರೋದು ಅನ್ನುವಂಥದ್ದು ನೀವು ನೋಡಿದ್ರೆ ಈ ಪ್ರತಿಯೊಂದು ವಾಕ್ಯ ನಾನು ಇರೋದೇ ಹೀಗೆ ಅಂತ ಹೇಳುವಂಥದ್ರ ಹಿಂದೆ ಅವರಿಗೂ ಮತ್ತೆ ಅವರ ಸುತ್ತಮುತ್ತಲಿಗೂ ಅದು ತೊಂದರೆಯನ್ನು ಉಂಟು ಮಾಡೋದೇ ಆಗಿರತ್ತೆ ಹೆಚ್ಚಾಗಿ. ಈಗ ನಾನೊಬ್ಬ ಶಾಂತ ಸ್ವಭಾವದವನು, ನಾನು ಇರೋದೇ ಹೀಗೆ ಅಂತ ಹೇಳಿದ್ರೆ ಓಕೆ ಅಲ್ವಾ, ಅದು ಅವನ ಸ್ವಭಾವದ ಒಂದು ಭಾಗ ಆಗಿರುತ್ತೆ, ಅದು ಹ್ಯಾಬಿಟ್ ಅಲ್ಲ. ಈ ಹ್ಯಾಬಿಟ್ಗಳೆಲ್ಲ ಏನಿದೆ ಅಲ್ಲ, ಇದು ಯಾವತ್ತೂ ಕೂಡ ನಮ್ಗೆ ಅಥವಾ ನಮ್ಮ ಸುತ್ತಮುತ್ತ ನಮ್ಮನ್ನು ನಂಬಿಕೊಂಡಿರೋರ್ಗೆ ನಮ್ಮ ಸುತ್ತಮುತ್ತ ಬದುಕುವವರಿಗೆ ಅದು ತೊಂದರೆಯನ್ನೇ ಉಂಟು ಮಾಡ್ತಾ ಇರತ್ತೆ. ಈಗ ಒಂದು ಹುಡುಗಿ ಇದು ಹೇಳ್ತೇನೆ ನಾನು, ಅವಳು ಕಾಲೇಜಿಂದ ಸ್ಟೂಡೆಂಟ್ ಆಗಿರ್ತಾಳೆ, ಯಾರಾದ್ರೂ ಒಂದು ಮಾತು ಹೇಳಿದ್ರು ಕೂಡ ದಿನ ಇಡೀ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರೂ ಒಬ್ಳು ಅವಳನ್ನ ಹಿಂಗ್ ನೋಡಿದ್ಲು ಅಂತ ಹೇಳಿದ ತಕ್ಷಣ ಇವಳು ಯೋಚನೆ ಮಾಡ್ತಿರ್ತಾಳೆ, ಅವಳು ಯಾಕೆ ನನ್ನನ್ನು ಹಾಗೆ ನೋಡಿದ್ಲು, ಅದ್ರ ಹಿಂದೆ ಏನಾದ್ರೂ ಅವಳಿಗೆ ಯಾರಾದ್ರೂ ನನ್ನ ವಿಷಯ ಏನಾದ್ರು ಹೇಳಿದಾರ, ಇನ್ಯಾರಾದ್ರೂ ನಂದು ಏನಾದ್ರೂ ಕಂಪ್ಲೇಂಟ್ ಹೇಳಿದಾರ, ಅವಳು ಯಾಕೆ ಹಾಗೆ ನೋಡಿದ್ಲು, ನನ್ನಲ್ಲಿ ಏನಾದ್ರೂ ತಪ್ಪುಗಳು ಕಾಣ್ತಾ ಇದೆಯಾ ಅಥವಾ ನಾನೇನಾದ್ರೂ ಸರಿ ಇಲ್ವಾ, ಈ ತರದ್ದೆಲ್ಲ ಅವಳು ಏನ್ ಮಾಡ್ತಾಳೆ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರೂ ಒಬ್ರು ರಿಪ್ಲೈ ಅನ್ನ ಕೆಲವು ಸಲ ಏನೋ ತಪ್ಪಾಗಿ ಬರುತ್ತೆ, ಕೆಲವರು ಏನ್ ಮಾಡ್ತಾರೆ ಡಿಲೀಟ್ ಫ್ರಮ್ ಎವ್ರಿ ಒನ್ ಅಂತ ಹೇಳಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಹಂಗ ಮಾಡಿದ ತಕ್ಷಣ ಇಡೀ ದಿನ ಅದನ್ನೇ ಅವಳು ಯೋಚನೆ ಮಾಡಿ, ಯಾಕೆ ಅದನ್ನ ಬದಲಾವಣೆ ಮಾಡ್ದ, ಯಾಕೆ ಡಿಲೀಟ್ ಫ್ರಮ್ ಎವ್ರಿ ಒನ್ ಕೊಟ್ಟ, ಈ ತರ ಏನಾದ್ರೂ ಒಂದು ಪ್ರಶ್ನೆಗಳನ್ನ ಈಗ ಕೇಳ್ತಾರೆ ಟೀಚರ್ಸ್, ಕೇಳಿದಾಗ ಇವಳಿಗೆ ಆನ್ಸರ್ ಗೊತ್ತೋ ಗೊತ್ತಿದ್ದೋ ಏನೋ ಹೇಳಿದಾಗ ಅವ್ರು ಏನೋ ಒಂದ್ ಮಾತು ಹೇಳಿದ್ರು ಅಂದ್ರೆ ಅದನ್ನ ಇಡೀ ದಿನ ಯೋಚನೆ ಮಾಡ್ತಾ ಇರೋದು, ಅವ್ರು ಯಾಕೆ ಹಂಗೆ ಹೇಳಿದ್ರು, ಅದ್ರ ಹಿಂದೆ ಬೇರೆ ಏನಾದ್ರೂ ಅರ್ಥ ಇದೆಯಾ ಅಂತ, ಈ ತರ ಓವರ್ ಥಿಂಕಿಂಗ್ ಅಂತ ಏನ್ ನಾವ್ ಇದು ಹೇಳ್ತೀವಿ. ಈ ತರ ಅವಳಿಗೆ ತುಂಬಾ ಇದಿರುತ್ತೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಯೋಚನೆ ಮಾಡುವಂಥದ್ದು. ಅವಾಗ ಎಲ್ರೂ ಹತ್ರ ಅವಳು ಏನ್ ಹೇಳ್ತಾಳೆ ಅಂದ್ರೆ, ನನ್ ತುಂಬಾ ಸೆನ್ಸಿಟಿವ್, ನನ್ ನೇಚರೇ ಹೀಗೆ, ನನ್ ಇರೋದೇ ಹೀಗೆ, ನನ್ಗೇನಾದ್ರು ಸ್ವಲ್ಪ ಹೇಳಿದ್ರೆ ಅದು ದೊಡ್ಡ ಎಫೆಕ್ಟ್ ಕೊಡುತ್ತೆ, ಒಂದ್ ಸಣ್ಣ ವಿಷಯವನ್ನ ನಾನು ಇಡೀ ದಿನ 24 hours ನಾನು ಅದನ್ನ ಯೋಚನೆ ಮಾಡ್ತಾ ಇರ್ತೀನಿ, ಅದನ್ನ ನನಗೆ ಮರೆಯೋದಕ್ಕೇ ಆಗೋದಿಲ್ಲ, ಅದರಿಂದ ಹೊರಗೆ ಬರೋದಕ್ಕೇ ಆಗೋದಿಲ್ಲ. ಸೊ ಇದು ಪರ್ಸನಾಲಿಟಿಯ ಒಂದು ಭಾಗ ಅಲ್ಲ ಅಲ್ವಾ, ಇದು ಅವಳು ಮಾಡ್ಕೊಳ್ತಾ ಇರೋದು, ಅವಳು ಪರ್ಸನಾಲಿಟಿಯ ಒಂದು ಭಾಗ ಅಲ್ಲ. ಅವಳು ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು, ಅವಳು ಅದ್ರ ಹಿಂದೆ ನಾವು ಕಾರಣಗಳನ್ನ ನಾವು ಹುಡುಕಿ ಏನಾದ್ರೂ ತೆಗೆದು ನೋಡಿದ್ರೆ ಏನಾದ್ರೂ ಒಂದು ಕಾರಣಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಷ್ಟು ವರ್ಷಗಳಿಂದ ಅವಳ ಹತ್ರ ಈಗ ಮಾತಾಡಿದಾಗ ನಮ್ಗೆ ಅರ್ಥ ಆಗತ್ತೆ, ಆ ತುಂಬಾ ಸಣ್ಣದಿರುವಾಗದಿಂದ ಅವಳು ಆ ಅಭ್ಯಾಸವನ್ನ ಬೆಳೆಸ್ಕೊಂಡಿರ್ತಾಳೆ. ಯಾರಾದ್ರೂ ಸ್ವಲ್ಪ ಈಗ ಹೇಳಿದ್ರೆ ಯಾರು ಮನೆಯಲ್ಲಿ ಇರೋದಿಲ್ಲ, ಅದಕ್ಕೆ ಗೈಡೆನ್ಸ್ ಕೊಡೋದಕ್ಕಾಗ್ಲಿ ಅಥವಾ ಮನೆಯಲ್ಲಿ ಬೇರೆ ಸದಸ್ಯರುಗಳು ಎಲ್ಲ ಇದ್ದಾಗ ಅವರನ್ನು ನೋಡಿ ಎಲ್ಲ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಕಲ್ತ್ಕೊಳ್ತಾರೆ. ಯಾರೂ ಇಲ್ಲ, ಯಾರಾದ್ರೂ ಈಗ ಹೇಳಿ ಅವಳು ತಂದೆ ತಾಯಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಇವಳು ಮನೆಯಲ್ಲಿ ಹೆಚ್ಚಿನ ಹೊತ್ತ ಒಂಟಿಯಾಗಿ ಇದ್ದಿರ್ತಾಳೆ, ಯಾರಾದ್ರೂ ಏನಾದ್ರೂ ಹೇಳಿದ ತಕ್ಷಣ ಅವಳದನ್ನ ತುಂಬಾ ಹೊತ್ತು ಯೋಚನೆ ಮಾಡೋದಕ್ಕೆ ಅವಳಿಗೆ ಸಮಯ ಸಿಗುತ್ತೆ, ಅದನ್ನ ಅವಳು ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ಓವರ್ ಥಿಂಕಿಂಗ್, ಯಾವುದು ಕೂಡ ಸಣ್ಣ ಒಂದು ಹ್ಯಾಬಿಟ್ ಆಗಿರೋದು, ಕೆಲವೊಮ್ಮೆ ಒಂದು ಸಣ್ಣ ರಿಯಾಕ್ಷನ್ ಫಸ್ಟ್ ಹ್ಯಾಬಿಟ್ ಆಗಿ ಬದಲಾವಣೆ ಆಗೋದು ಕೆಲವು ಸಲ ಅಡಿಕ್ಷನ್ ಟೈಪ್ ಈ ತರ ಕೂಡ ಆಗಿಬಿಡುತ್ತೆ. ಅದ್ ಹಾಗಾಗಿ ಈ ಓವರ್ ಥಿಂಕಿಂಗ್ ಅನ್ನುವಂಥದ್ದು ಕೂಡ ಅವಳಿಗೊಂದು ಅಡಿಕ್ಷನ್ ಟೈಪ್ ಒಂಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ, ಸಣ್ಣ ಸಣ್ಣ ವಿಷಯವನ್ನು ಕೂಡ ತುಂಬಾ ಹೊತ್ತು, ಅದು ತುಂಬಾ ಹೊತ್ತು ಅಂತ ಹೇಳಿದ್ರೆ ಒಂದು ಇಡೀ ದಿನ, ಕೆಲವೊಮ್ಮೆ ಒಂದು ವಾರಗಟ್ಟಲೆ ಅದ್ರ ಬಗ್ಗೆ ಅವಳು ಥಿಂಕ್ ಮಾಡ್ತಾ ಇರ್ತಾಳೆ. ಸೊ ಇದು ಕೂಡ ಅವಳು ಸೆನ್ಸಿಟಿವ್ ಅಂತ ಹೇಳೋದನ್ನ ನಾವು ಒಪ್ಕೊಳ್ಬೇಕು ಅಂತ ಹೇಳಿಲ್ಲ, ಅವಳು ಹೇಳಿದ ತಕ್ಷಣ ಹಾ ಹೌದು ಅವಳು ಹಾ ನೀನ್ ತುಂಬಾ ಸೆನ್ಸಿಟಿವ್ ಅಂತ ಹೇಳೋದಲ್ಲ. ಅವಾಗ ಅದ್ರ ಹಿಂದೆ ಏನ್ ಕಾರಣ ಇದೆ ಅಂತ ನಾವು ಹುಡುಗಿ ತೆಗೆದ್ರೆ ಈ ತರ ಲೇಬಲ್ಗಳನ್ನ ನೋಡಿ, ಈ ಒಂದು ಕಥೆಯ ಹಿಂದೆ ಕೂಡ, ಈ ಒಂದು ಕೇಸ್ ಹಿಂದೆ ಕೂಡ ನಮ್ಗೆ ಅರ್ಥ ಆಗೋದೇನು, ಅವಳ ಮುಂದೆ ಏನು ಕೂಡ ಇದಾಗ್ಬೋದು ಅಲ್ವಾ. ಅವಳೊಂದು ನಾರ್ಮಲ್ ಅಂತ ಹೇಳಿ ಅನ್ಸೋದಿಲ್ಲ, ಆ ಇಡೀ ಒಂದು ಸಣ್ಣ ಮಾತನ್ನ ಅಥವಾ ಒಂದು ಸಣ್ಣ ಒಂದು ನೋಡಿದ್ದನ್ನ ಅವಳು ಇಡೀ ದಿನ ಥಿಂಕ್ ಮಾಡ್ತಾಳೆ ಅಂತ ಹೇಳಿ ಆದ್ರೆ ಇಡೀ ದಿನದ ಒಂದು ರುಟೀನೇ ಹಾಳಾಯ್ತು ಅವಳದು ಅಲ್ವಾ. ನಾಳೆ ಇಂಥ ವಿಷಯಗಳು ಬಹಳಷ್ಟು ಆಗುತ್ತೆ. ಈಗ ಯಾರೋ ಒಬ್ಬ ಮೆಸೇಜ್ ಮಾಡಿ ಡಿಲೀಟ್ ಫ್ರಮ್ ಎವ್ರಿ ಒನ್ ಕೊಟ್ಟ, ಅವನಿಗೆ ಎಷ್ಟು ಟಾರ್ಚರ್ ಮಾಡಿದ್ದಿರ್ಬೋದು ಅವಳು. ಸೊ ಅವನದು ದಿನ ಹಾಳಾಗಿರುತ್ತೆ ಅಲ್ವಾ. ಸೊ ಈ ತರ ಯಾವುದು ನಾನು ಹೀಗೆ ಅನ್ನುವಂತ ಒಂದು ಹೇಳೋ ಮಾತು ಹೇಳೋದಕ್ಕೆ ಕೇಳೋದಕ್ಕೆ ತುಂಬಾ ಸಣ್ಣ ವಿಷಯ, ತುಂಬಾ ನ್ಯಾಚುರಲ್ ಅಂತ ಹೇಳಿ ಅನಿಸಿದ್ರು ಕೂಡ ಅದರ ಹಿಂದೆ ಬಹಳಷ್ಟು ಕೆಲವು ವಿಷಯಗಳಲ್ಲಂತೂ ನಾವು ಲೈಫ್ ಥ್ರೆಟ್ನಿಂಗ್ ಇರುವಂತದನ್ನು ಕೂಡ ನೋಡಬಹುದು. ಈ ಓವರ್ ಥಿಂಕಿಂಗ್ಗಳು, ಈ ಅಸಂಪ್ಷನ್ಗಳು ಎಲ್ಲ ತುಂಬಾ ಜಾಸ್ತಿ ಆದಾಗ, ಇದನ್ನ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿ ಆದ್ರೆ ಅದನ್ನೇ ಸತ್ಯ ಅಂತ ಹೇಳಿ ನಂಬಿಕೊಂಡು ಒಂದು ಅಪಾಯಕರ ನಿರ್ಧಾರಗಳನ್ನು ಕೂಡ ಕೆಲವರು ತಗೊಳ್ಬಹುದು. ಹಾಗಾಗಿ ಈ ನಾನು ಹೀಗೆ ಅನ್ನುವಂಥದ್ದು ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಕೆಲವರು ಹೇಳ್ತಾರೆ, ಏನ್ ಹೇಳ್ತಾರೆ, ನಿನಗ್ ತುಂಬಾ ಹಠ ಅಲ್ವಾ, ತಂದೆ ತಾಯಿಗೆ ಹೇಳ್ತಾರೆ ನಿನಗ್ ತುಂಬಾ ಹಠ, ಅಥವಾ ನೀನ್ ತುಂಬಾ ಲೇಜಿ,
1: ಸೋಮಾರಿ,
0: ನೀನ್ ತುಂಬಾ ಸೆನ್ಸಿಟಿವ್, ಅಥವಾ ನಿನ್ನಿಂದ ಏನೂ ಆಗಲ್ಲ ಅನ್ನುವಂಥದ್ದಿರ್ಬೋದು, ಅಥವಾ ನೀನ್ ಸ್ವಲ್ಪ ಏನಾದ್ರು ಹೇಳಿದ್ರೆ ನೀನ್ ತುಂಬಾ ಇಮೋಷನಲ್ ಆಗ್ತೀಯ ಅಂತ, ಇದನ್ನೆಲ್ಲ ಕೇಳ್ತಾ ಬೆಳೆದಂತಹ ಮಕ್ಕಳುಗಳು ವರ್ಷಗಳು ಕಳೆದ ಹಾಗೆ ದೊಡ್ಡವರಾಗ್ತಾ ಆಗ್ತಾ ಏನ್ ಅಂದ್ಕೋತಾರೆ, ನಾನು ಹೀಗೆ ಅಂತ ಹೇಳಿ ಅವ್ರು ಕೇಳಿ ಇದು ಮಾಡ್ಕೊಂಡಿರೋದು. ಇವ್ರು ಹೇಳಿ ಅಲ್ಲ, ಇನ್ನೊಬ್ಬರಿಂದ, ಈಗ ತಂದೆ ತಾಯಿಗಳು, ದೊಡ್ಡವರು, ಸುತ್ತಮುತ್ತ ಇರುವವರು ಎಲ್ಲ ಹೇಳಿ ಇವರು ಮನಸ್ಸಲ್ಲಿ. ಕೆಲವು ಸಲ ಹಾಗೆ ಅಲ್ವಾ, ನೀನ್ ಕಳ್ಳ ಅಂತೇಳಿ ಒಂದ್ 100 ಸಲ ಹೇಳಿದಾಗ ನಮ್ಗೊಂದ್ಸಲ ಡೌಟ್ ಬರ್ಲಿಕ್ಕೆ ಶುರು ಆಗುತ್ತೆ, ಹೌದಾ ನಾನು ಏನಾದ್ರು ಮಾಡಿದೀನಿ ಅಂತೇಳಿ ಅಲ್ವಾ. ಈ ತರದ ಒಂದ್ ಇದ್ರಲ್ಲಿ ಅವರು ನಾನ್ ಹೀಗೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಆವಾಗ ನಾವು ಕೇಳ್ಬೇಕಾಗಿರೋದು, ಈ ನಾನು ಹೀಗೆ ಅನ್ನುವಂತ ಒಂದು ಧ್ವನಿ ನಿನ್ನೊಳಗೆ ಏನಿದೆಯಲ್ಲ, ಅದು ನಿನ್ನ ಧ್ವನಿಯ ಅಥವಾ ನಿನ್ನ ಬಾಲ್ಯದಲ್ಲಿ ಯಾರೋ ನಿನ್ನೊಳಗೆ ಬಿಟ್ಟಂತಹ ಧ್ವನಿ, ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಈಗ ನಾನು ಲೇಜಿ ಅಂತ ಹೇಳುವಂತದ್ದು ಏನಾದ್ರು ಇದ್ರೆ, ಒಂದು ಹುಡುಗ ಅವ ಓದಿನಲ್ಲಿ ತುಂಬಾ ಹಿಂದಿರ್ತಾನೆ, ಮನೆ ಮಂದಿ ಎಲ್ಲ ಅವ್ರಿಗೆ ಏನ್ ಹೇಳ್ತಾರೆ, ಅವನಿಗೆ ಓದಲ್ಲಿ ಇಂಟ್ರೆಸ್ಟೇ ಇಲ್ಲ, ಅವನ್ ತುಂಬಾ ಲೇಜಿ ಅಂತ ಹೇಳಿದಾಗ ಅವನ್ ಏನಂತ್ಕೊಳ್ತಾನೆ, ಹಾ ಹೌದು ನನ್ಗೆ ಓದ್ನಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ತುಂಬಾ ಲೇಜಿ ಅನ್ನೋ ಅವನು ಒಂದ್ ಕನ್ಕ್ಲೂಷನ್ಗೆ ಬಂದ್ಬಿಡ್ತಾನೆ,
1: ಒಪ್ಕೊಂಡ್ ಬಿಡ್ತಾನೆ.
0: ಹಾ, ಆದ್ರೆ ನಿಜವಾಗ್ಲು ಅವನನ್ನ ಮಾತಾಡಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಾ ನಾನ್ ಫೈಲ್ ಆಗ್ಬಿಡ್ತೇನೆ, ಯಾಕಂತ ಹೇಳಿದ್ರೆ ಏನ್ ಹೇಳ್ತಿದ್ದಾರೆ, ಅವನ್ಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅವ್ರು ಹೇಳ್ತಿರ್ತಾರಲ್ಲ, ಸೊ ನನ್ಗೆ ಇಷ್ಟ ಇಲ್ವೇನೋ, ನಾನ್ ಫೈಲ್ ಆಗ್ಬಿಡ್ತೇನೇನೋ, ಅಥವಾ ಕಂಪ್ಯಾರಿಸನ್ ಇರುತ್ತೆ ಕೆಲವು ಮನೆಗಳಲ್ಲಿ, ಹಾ ನನ್ಗೆ ಅಣ್ಣನಷ್ಟು ಅಥವಾ ಅಕ್ಕನಷ್ಟು ನನ್ಗೆ ಓದ್ಲಿಕ್ಕೆ ಆಗೋದಿಲ್ವೇನೋ, ಆ ತರದ್ದೆಲ್ಲ ಯೋಚನೆಗಳು ಬಂದಾಗ ಅವ್ರು ಏನ್ ಮಾಡ್ತಾರೆ, ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ನೋಡ್ತಾರೆ. ಫೇಲ್ಯೂರ್ ಅನ್ನೋದು ಅಥವಾ ಈ ಕೆಟ್ಟ ನೆಗೆಟಿವ್ ವಿಷಯಗಳು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಸಮಯದಲ್ಲಿ, ಎಸ್ಕೇಪಿಸಂ, ಅದು ತುಂಬಾ ಈಸಿಯೆಸ್ಟ್ ವೇ ಅಲ್ವಾ ನಮ್ಗೆ ತಪ್ಪಿಸ್ಕೊಳ್ಳೋದು. ಸೊ ನಾನು ಓದೋದನ್ನೇ ತಪ್ಪಿಸ್ಕೊಂಡ್ ಬಿಟ್ರೆ ರಗಳೇ ಇಲ್ಲ, ನಾನ್ ಲೇಜಿ ಅನ್ನೋ ಹೇಗೂ ಒಂದು ಲೇಬಲ್ ನನಗೆ ಸಿಕ್ಕಿದೆ, ಓಕೆ ನಾನ್ ಇದ್ರ ಜೊತೆಗೆ ಬದುಕ್ತೇನೆ, ತೊಂದರೆ ಇಲ್ಲ ನನ್ಗೆ, ಐ ಆಮ್ ಓಕೆ ವಿತ್ ಇಟ್ ಅಂತೇಳಿ ಕೆಲವ್ರು ಏನ್ ಮಾಡ್ತಾರೆ, ಅದ್ರ ಜೊತೆಗೆ ಆ ಲೇಬಲ್ ಅನ್ನ ಪರ್ಮನೆಂಟ್ ಮಾಡ್ಕೊಂಡ್ಬಿಡ್ತಾರೆ. ನಿಜವಾಗ್ಲು ಫೇಲ್ಯೂರ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೆ ಮಾಡುವಂತ ಬಿಹೇವಿಯರ್ ಆಗಿತ್ತಿದು, ಜಸ್ಟ್ ಒಂದು ಬಿಹೇವಿಯರ್ ಅಷ್ಟೇ, ಒಂದು ನಡವಳಿಕೆ, ಅದೇನು ಅವನಿಗೆ ಅವನ ಪರ್ಸನಾಲಿಟಿ ಅಲ್ಲ ಅದು. ಲೇಜಿ ಅನ್ನುವಂಥದ್ದೊಂದು ಆ ಫೇಲ್ಯೂರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿದಂತ ಬಿಹೇವಿಯರ್ ಅಷ್ಟೇ, ಅದನ್ನೇ ಪರ್ಸನಾಲಿಟಿ ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನೇನ್ ಅಂದ್ಕೊಂಡಿದ್ದ, ಇದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ, ಅವನ ನನ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಹೇಳೋದನ್ನ ನಾನು ಪ್ರಯತ್ನಿಸಿ ಸೋಲುವುದನ್ನ ನೋಡಲು ಹೆದರುತ್ತಿದ್ದೇನೆ ಅಂತ ಹೇಳಿ ಆಗಿರ್ಬೋದಲ್ವಾ. ಪ್ರಯತ್ನ ಮಾಡಿದ್ರೆ ನಾನು ಸೋತ್ ಬಿಟ್ರೆ ಅದ್ ಭಯ ಆಗತ್ತಲ್ಲ ನನಗೆ, ಆ ಸೋಲಿಗೆ ಭಯ ಪಡ್ತಿದ್ದೇನೆ ನಾನು ಅಂತ ಹೇಳುವಂತ ಒಂದು ಹಿಂದ್ಗಡೆ ಅದು ಇದಿರತ್ತೆ ಕಾರಣ. ಹಾಗಾಗಿ ಪ್ರತಿಯೊಂದು ಕೂಡ, ಈಗ ಉದಾಹರಣೆಗೆ ನಾನು ಸಾರಿ ಕೇಳಲ್ಲ ಅಂತ ಹೇಳ್ತಾರೆ ಕೆಲವರು ಅಲ್ವಾ. ಒಬ್ಬ ಗಂಡ ಹೇಳ್ತಾನೆ ನಿಮ್ಗೆ ಹೆಂಡತಿ ಜೊತೆಗೆ ಇಬ್ರು ಗಲಾಟೆ ಮಾಡ್ಕೊಳ್ತಿರ್ತಾರೆ, ಅವನಿಗೆ ಒಂಥರ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ, ನಾನ್ ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ, ನಾನ್ ತಪ್ಪು ಮಾಡಿದ್ರು ಕೂಡ ನಾನ್ ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ ಅಂತ, ಯಾಕೆ ಅಂತ ಹೇಳಿ ಅದು ತುಂಬಾ ಗಲಾಟೆಗೆ ಹೋದಾಗ, ಕೌನ್ಸಿಲಿಂಗಿಗೆ ಬಂದಾಗ, ಅವ್ರ ಹತ್ರ ಮಾತಾಡಿದಾಗ ಗಂಡನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಏನಾದ್ರೂ ಬಾಲ್ಯದಲ್ಲಿ ಸಣ್ಣ ಸಣ್ಣ ತಪ್ಪುಗಳಾದಾಗ ಅವನ ತಂದೆ ಎಲ್ಲರೆದುರಿಗೆ ತುಂಬಾ ಅವಮಾನ ಮಾಡ್ತಿದ್ರು. ಹಾಗಾಗಿ ಅವ್ರಿಗೆ ಮನಸ್ಸಲ್ಲಿ ಹೇಗಿತ್ತೆ ಅಂತ ಹೇಳಿದ್ರೆ, ನಾನು ತಪ್ಪು ಮಾಡಿದೆ ಅಂತ ಹೇಳುವಂಥದ ಒಪ್ಕೊಳ್ಳೋದಂತ ಏನಿದೆ ಅಲ್ಲ, ಅದು ಬರೀ ಅಪಾಲಜಿ ಆಗಿರ್ಲಿಲ್ಲ, ಅದೇನಾಗ್ತಿತ್ತು ಅಂತ ಹೇಳಿದ್ರೆ ನಾನು ತುಂಬಾ ವೀಕ್ ಮೈಂಡ್ ಅಂತ ಹೇಳಿ ಅನ್ನೋದು ಅವನಿಗೆ ಬರ್ತಾ ಇತ್ತು. ಅದಕ್ಕೆ ಅವನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಅವನು ಸಾರಿ ಅಂತ ಕೇಳ್ತಾನೆ ಇರಲಿಲ್ಲ. ಸಾರಿ ಅಂತ ಕೇಳಿದ್ರೆ ನನ್ ವೀಕ್ ಅಂತ ಹೇಳಿ, ಸಾರಿ ಅಂತ ಕೇಳೋದು ಒಂದು ಅಪಾಲಜಿ ಅಂತ ಹೇಳಿ ಅವನಿಗೆ ಅನಿಸ್ತಿರ್ಲಿಲ್ಲ. ಸಾರಿ ಕೇಳಿದ್ರೆ ನಾನ್ ವೀಕ್, ಸೊ ನಾನ್ ಯಾಕೆ ಹೆಂಡತಿ ಹತ್ರ ಸಾರಿ ಕೇಳ್ಬೇಕು? ಸೊ ತಪ್ಪು ಮಾಡಿದಾಗ ಕೂಡ ಮನ್ಸಿಗೊಂದ್ ವೇಳೆ ಬಂದ್ರು ಕೂಡ ಇಲ್ಲ ನಾನ್ ಯಾಕೆ ಕೇಳ್ಬೇಕು ಸಾರಿ, ನನ್ ಕೇಳೋದಿಲ್ಲ. ಸಾರಿ ಕೇಳಿದವರೆಲ್ಲ ವೀಕ್.
1: ಹೌದು,
0: ಸಾರಿ ಕೇಳಿದ್ರೆ ನನ್ ವೀಕ್ ಅಂತ ಆಗ್ಬಿಡತ್ತೆ. ಅವಾಗ ನನ್ನ ಹೆಂಡತಿ ಏನ್ ಅನ್ಕೊಳ್ತಾಳೆ, ನನ್ ಗಂಡ ವೀಕ್ ಅಂತ ಹೇಳಿ ಅನ್ಕೋತಾಳೆ. ಅದಕ್ಕೋಸ್ಕರ ನಾನ್ ಏನ್ ಮಾಡ್ಬೇಕು, ಸಾರಿನೇ ಕೇಳ್ಬಾರ್ದು. ಸೊ ಅವನು ಹೇಳ್ತಿದ್ದ ಮಾತ್ ಮಾತಿಗೆ ಅವ್ನ್ ನಾನ್ ಸಾರಿ ಕೇಳಲ್ಲ, ನಾನ್ ಯಾಕೆ ಸಾರಿ ಕೇಳ್ಬೇಕು?
1: ತುಂಬಾ ಜನಕ್ಕೆ ಈ ಸಮಸ್ಯೆ ಇದೆ, ತುಂಬಾ ಸಂಬಂಧಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಒಂದು ಸಾರಿ ತಪ್ಪಾಯ್ತು ಮಾರೈತಿ, ಆಯ್ತು ನಂದೇ ತಪ್ಪು ಅಂತ ಹೇಳ್ಬಿಟ್ರೆ ಎಷ್ಟೋ ಜಗಳಗಳು, ಎಷ್ಟೋ ಸಂಘರ್ಷಗಳು, ಮನಸ್ತಾಪಗಳು ಮುಗ್ದೋಯ್ಬಿಡುತ್ತೆ.
0: ಆದ್ರೆ ಈ ಈಗೋ ಅಥವಾ ಈ ಇದ್ರ ಹಿಂದೆ ಅವರ ಬಾಲ್ಯದ ಇನ್ಸಿಡೆಂಟ್ ಕೂಡ ಕಾರಣ ಆಗಿರ್ಬೋದು, 100% ಕಾರಣ ಇರುತ್ತೆ. ಯಾರೂ ಒಬ್ಬ ಮನುಷ್ಯ ತಾನಾಗಿ ಎಲ್ಲವನ್ನ ಬೆಳೆಸ್ಕೊಳ್ಳೋದಿಲ್ಲ. ಒಂದು ಅವನು ತನ್ನ ಕುಟುಂಬದಿಂದ ಕಲ್ತ್ಕೊಂಡಿರ್ತಾನೆ, ತನ್ನ ಸಮಾಜದ ಎನ್ವಿರಾನ್ಮೆಂಟ್ ಇಂದ ಕಲ್ತ್ಕೊಂಡಿರ್ತಾನೆ. ಬಾಲ್ಯದಲ್ಲಿ ಅಥವಾ ಸ್ಕೂಲ್ಗೆ ಹೋಗುವಾಗ ಯೂತ್ ಇದರಲ್ಲಿ ಏನ್ ಹದಿಹರೆಯದಲ್ಲಿ ಈಗ ಕ್ಲಾಸ್ಮೇಟ್ಗಳಿಂದ ವಿದ್ಯಾರ್ಥಿ ಸಹಪಾಠಿಗಳಿಂದೆಲ್ಲ ಕಲ್ತ್ಕೊಂಡಿರ್ತಾರೆ. ಯಾವುದು ಒರಿಜಿನಲ್ ಆಗಿ ಇರುವಂತ ಪರ್ಸನಾಲಿಟಿಗಳು ತುಂಬಾ ಕಡಿಮೆ ಇರುತ್ತೆ. ಈ ಎಲ್ಲದರ ಇನ್ಫ್ಲೂಯೆನ್ಸ್ ಇಂದ ಬಂದಿರುವಂತಹ ಈ ಹ್ಯಾಬಿಟ್, ಇದು ಪರ್ಸನಾಲಿಟಿ ಅಲ್ಲ,
1: ಈ ಅಭ್ಯಾಸಗಳು,
0: ಅಭ್ಯಾಸಗಳೇ ಜಾಸ್ತಿ ಇರುತ್ತೆ. ಸೊ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ.
1: ಅದು ಚೇಂಜ್ ಮಾಡ್ಕೊಂಡ್ ಹೆಂಗ್ ಎಂಬುದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ.
0: ಖಂಡಿತವಾಗ್ಲೂ.
1: ಓಕೆ, ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್. ಈಗ ನಮ್ಮಲ್ಲೇ ಈ ಕ್ಯಾರೆಕ್ಟರ್ ಗಳು ತುಂಬಾ ಇದ್ದಾವೆ. ನಾವು ಸಾರಿ ಕೇಳಲ್ಲ, ನಾಚ್ಕಂದು ಒಬ್ಬನ ಕಂಡ್ರೆ ಮಾತಾಡದೆ ಇರ್ಬೋದು, ಇಂಥದ್ದೆಲ್ಲ ನಮ್ಗೆ ಬೇರೆ ಬೇರೆ ಕಾರಣಗಳಿಂದ ಸ್ವರ್ಣ ಮೇಡಮ್ ಹೇಳಿದಂಗೆ ಬಂದಿರುತ್ತ. ಸೊ ಅದನ್ನ ನಾನು ಹಿಂಗೆ ಇಪ್ಪುದು, ನಂಗೆ ಸಿಟ್ಟು ಜಾಸ್ತಿ, ನಾನು ಶಾರ್ಟ್ ಟೆಂಪರ್ಡ್, ಇಂಥದನ್ನೆಲ್ಲ ನಾವು ನಮ್ಗೆ ನಾವು ಒಂಟಿಸ್ಕೊಂಡು ಬದುಕ್ತಾ ಇರ್ತೀವಲ್ಲ, ಅದನ್ನ ಬದಲಾಯಿಸ್ಕೊಂಡು ಲೈಕ್ ಮಾಡಿ ಇನ್ನೂ ಲೈಕ್ ಬದುಕು ಕಾಪುದಾರ ಯಾಕೆ ಕಾಪಕ್ಕಾಗ ಕಾಂಬ ಅದೆಲ್ಲ ಆ ಚಾನ್ಸಸ್ಗಳು ಎಂತಲ್ಲ ಅಂತ ಮುಂದಿನ ಸಂಚಿಕೆಯಲ್ಲಿ ಕೇಂಬ. ಸ್ವರ್ಣ ಮೇಡಮ್ ಥ್ಯಾಂಕ್ ಯು ಸೋ ಮಚ್.
0: ನಿಮ್ಗೂ ಕೂಡ ಥ್ಯಾಂಕ್ ಯು
1: ಕೇಳುಗ್ರೆ. ಸೊ ಇವತ್ತಿನ ಈ ಸಂಚಿಕೆ ನಿಮ್ಗೂ ನಮಗೂ ಎಲ್ಲರಿಗೂ ಬಹಳ ಉಪಯುಕ್ತಕಾರಿ, ನಮ್ಮ ಸ್ವಭಾವಗಳ ಬಗ್ಗೆ ಮಾತಾಡದವ್ರು. ಹಾಂಗಾಗಿ ಕಾಂಬ ಈ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಚೇಂಜ್ ಮಾಡ್ಕೊಂಡ್ ಹೆಂಗೆ ಎಂಬುದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಯುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲೆ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೆ ಚಂದ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಪ್ರಿಯ ಮನಸ್ಸೆ, ಇವತ್ತಿನ ಪ್ರಿಯ ಮನಸ್ಸೆ ಈ ಸಂಚಿಕೆಯಲ್ಲಿ ಯಾವತ್ತಿಗಿಪ್ಪು ದೇವರೇ, ನಮ್ಮ ಕುಂದಾಪುರದ ಆಪ್ತ ಸಮಾಲೋಚಕರಾಗಿರುವಂತ ಸುವರ್ಣ ಕುಂದಾಪುರ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
1: ನಾವು ಪ್ರಿಯ ಮನಸ್ಸಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ, ತುಂಬಾ ಮನಸ್ಸುಗಳ ವಿಷಯವನ್ನೇ ಮಾತಾಡಿದ್ದು. ಈ ಸಂಚಿಕೆಯಲ್ಲಿ ಎಂತ ಮಾತಾಡುವ?
4: ಈ ಸಂಚಿಕೆಯಲ್ಲಿ ಒಂದಿಷ್ಟು ಕಾಲೇಜಿನ ಹುಡುಗಿಯರು ಮೆಸೇಜ್ ಹಾಕಿದ್ರು, ಮ್ಯಾಮ್ ನಿಜವಾದ ಪ್ರೀತಿ, ಈ ಅಟ್ರಾಕ್ಷನ್, ಇನ್ಫ್ಯಾಚುಯೇಷನ್ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ, ತುಂಬಾ ಹೆಣ್ಮಕ್ಳಿಗೆ ಹೆಲ್ಪ್ ಆಗಬಹುದು ಅಂತ ಹೇಳಿ ಕೇಳ್ಕೊಂಡಿದ್ರು.
1: ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ಮಕ್ಳಿಗೂ.
4: ಅದಕ್ಕೋಸ್ಕರ ಅದರದ್ದೇ ಒಂದು ವಿಷಯಗಳನ್ನ ಹಿಡ್ಕೊಂಡು ಒಂದಿಷ್ಟು ಮಾತಾಡೋಣ ಅಂತ ಹೇಳಿ ಅನಿಸ್ತಾ ಇದೆ.
1: ಹೌದು, ನಿಜವಾದ ಪ್ರೀತಿ, ಲವ್, ಅದ್ ಹೆಂಗ್ ಗೊತ್ತಾಗುತ್ತೆ? ಯಾಕಂದ್ರೆ ಒಂದ್ ಏಜ್ ಅಲ್ಲಿ ನಾವು ಅನ್ಕೊಳ್ತೀವಿ ಅದು ಪ್ರೀತಿ ಅಂತ, ಈ ಟೀನೇಜ್ ಅಲ್ಲಿ ಸ್ಪೆಷಲಿ. ಅವ ನನ್ನ ಕಂಡಾಗ, ಒಂದು ನಕ್ಕಾಗ, ಅಥವಾ ಅವಳು ಕಂಡಾಗ ಅವಳು ನಕ್ಕಾಗ, ಆ ನೋಟಗಳು ಅಥವಾ ಅದೇನೋ ಒಂದು ಆಗ ಅನ್ಸ್ಬಿಡುತ್ತೆ, ಹೇ ಅವನನ್ನ ಇಷ್ಟಪಡ್ತಾನೆ ಅಂತೆಲ್ಲ. ಮತ್ತೆ ಆ ಸ್ಟೇಜ್ ಎಲ್ಲ ದಾಟಿ ಆದ್ಮೇಲೆ ಅರ್ಥ ಹಾಕುದು ಅದು ಲವ್ ಅಲ್ಲ, ಅದು ಇನ್ಫ್ಯಾಚುಯೇಷನ್, ಅದೊಂದು ಆಕರ್ಷಣೆ ಅಷ್ಟೇ ಅಂತ. ಅದೆಲ್ಲ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡೋ? ತುಂಬಾ ಕಷ್ಟ ಇದು ಅಲ್ದಾ?
4: ಖಂಡಿತವಾಗ್ಲು, ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಆ ಪ್ರೀತಿಯ ಹೆಸರಲ್ಲಿ ನಮಗೆ ನಾವು ಮೋಸ ಮಾಡ್ಕೊಳ್ಳೋದು ಅಂದ್ರೆ ಅದ್ ನಿಜವಾಗ್ಲು ಪ್ರೀತಿ ಆಗಿರೋದಿಲ್ಲ, ಆದ್ರೆ ನಾವ್ ಅದನ್ನ ಪ್ರೀತಿ ಅಂತ ಹೇಳಿ ಅನ್ಕೊಂಡಾಗ ಅದು ನಮಗೆ ಅದು ನೋವಾಗೋದಾಗ್ಲಿ, ಮೋಸ ಹೋಗೋದಾಗ್ಲಿ, ಈ ತರದ್ದೆಲ್ಲ ಇದೆಲ್ಲ ತುಂಬಾ ಅಪಾಯಕಾರಿ. ಹಾಗಾಗಿ ಇದನ್ನ ಕೇಳ್ದ ಒಂದಿಷ್ಟು ಹೆಣ್ಮಕ್ಳಿಗೆ ಅಥವಾ ಗಂಡ್ಮಕ್ಳಿಗೂ, ಹದಿಹರೆಯದ ಮಕ್ಳಿಗೆ ಒಂದಿಷ್ಟು ಹೆಲ್ಪ್ ಆಗ್ಲಿ ಅನ್ನುವ ಕಾರಣಕ್ಕೋಸ್ಕರ, ನಿಜವಾದ ಪ್ರೀತಿ ಅಂದ್ರೆ ಏನು, ನಾವು ಪ್ರೀತಿ ಅಂತ ಭಾವಿಸ್ತಾ ಇರೋದು ನಿಜವಾಗ್ಲೂ ಪ್ರೀತಿನಾ ಅಥವಾ ಅದು ಬರೀ ಅಟ್ರಾಕ್ಷನ್ ಅಥವಾ ಮೋಹ ಇನ್ಫ್ಯಾಚುಯೇಷನ್ ಏನು ಅಂತ ಹೇಳಿ ನಾವು ಇವತ್ತು ತಿಳ್ಕೊಳ್ಳೋಣ.
1: ಓಕೆ ಸರಿ, ನಿಜವಾದ ಪ್ರೀತಿ ಏನು ಅನ್ನೋದು ಖಂಡಿತವಾಗ್ಲೂ ಇದು ತುಂಬಾ ತುಂಬಾ ಜನಕ್ಕೆ ಅರ್ಥ ಆಯ್ಕ. ಪ್ರೀತಿ ಅಂದ್ರೆ ಯಾವುದು, ಇನ್ಫ್ಯಾಚುಯೇಷನ್ ಅಂದ್ರೆ ಯಾವುದು, ಪ್ರೀತಿ ಮತ್ತೆ ಇನ್ಫ್ಯಾಚುಯೇಷನ್ ನಡುವಿನ ಅಂತರವನ್ನ ನಾವು ಹೆಂಗೆ ಫೈಂಡ್ ಔಟ್ ಮಾಡುದು, ಇದೆಲ್ಲ ಒಂಚೂರು ಹೇಳಿಕೊಡಿ ಕಾಂಬ ನಮಗೂ.
4: ಖಂಡಿತವಾಗ್ಲು ಇವತ್ತು ಈ ವಿಷಯ ಆಕ್ಚುಲಿ ತುಂಬಾ ಸೂಕ್ಷ್ಮವಾಗಿರುವಂತ ವಿಷಯ. ಇಲ್ಲೊಂದು ಸಣ್ಣ ಒಂದು ಲೈನ್ ಇರುತ್ತೆ ಅಷ್ಟೇ ಡಿಫರೆನ್ಸ್, ಜಾಸ್ತಿ ಗೊತ್ತಾಗೋದು ಇಲ್ಲ ಹೆಚ್ಚಿನ ಸಲ. ಇವತ್ತು ನಮ್ಮ ಸುತ್ತ ಇರುವಂತಹ ಅನೇಕ ಯುವ ಮನಸ್ಸುಗಳು, ಯುವಕರು ಯುವತಿಯರು ಏನ್ ಹೇಳ್ತಾರೆ, ನನ್ಗೆ ಅವನಂದ್ರೆ ಇಷ್ಟ, ಅವಳ್ ನನ್ ತುಂಬಾ ಅರ್ಥ ಮಾಡ್ಕೊಳ್ತಾಳೆ, ಅವನ್ ನನ್ ತುಂಬಾ ಪ್ರೀತಿ ಮಾಡ್ತಾನೆ, ಅವಳಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ಇಂಥ ಡೈಲಾಗ್ಗಳನ್ನ ಇಂಥ ಮಾತುಗಳನ್ನ ನಾವು ಬಹಳ ಬಹಳ ಹೇಳ್ತೇವೆ ಅಲ್ವಾ. ಅವ್ರಿಗೆಲ್ಲ ನಾನ್ ಹೇಳೋದು, ನೀವು ನಿಮ್ಮನ್ ಒಂದ್ಸಲ ನೀವೇ ಕೇಳ್ಕೊಳ್ಳಿ, ನಾನ್ ಈಗ ಅನುಭವಿಸ್ತಾ ಇರೋದು ನಿಜವಾದ ಪ್ರೀತಿನೇ ಅಥವಾ ಅದೊಂದು ಆಕರ್ಷಣೆನ ಅಥವಾ ಒಂದು ಕ್ಷಣಿಕ ಮೋಹನ ಅಥವಾ ಒಂಟಿತನದಿಂದ ಬಂದಂತಹ ಭಾವನೆಯ ಅಥವಾ ಕೇವಲ ಆನ್ಲೈನ್ ಚಾಟಿಂಗ್ ನಿಂದ ಬೆಳೆದ ಅಟ್ಯಾಚ್ಮೆಂಟ್ ಅಥವಾ ಯಾರಾದ್ರೂ ನನ್ನ ಭಾವನೆಗಳನ್ನ ಬಳಸಿಕೊಳ್ತಾ ಇದ್ದಾರ. ಸೊ ಈ ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗತ್ತೆ. ಯಾರನ್ನಾದ್ರೂ ಇಷ್ಟಪಡೋದು ಖಂಡಿತವಾಗ್ಲೂ ತಪ್ಪಲ್ಲ, ಹದಿಹರೆಯದಲ್ಲಿ ಯಾರಾದ್ರೂ ಇಷ್ಟ ಆಗ್ತಾರೆ ಎಲ್ರಿಗೂ ಕೂಡ, ಯಾರೊಂದ್ರಿಗಾದ್ರೂ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಅವ್ರ ಮೆಸೇಜ್ ಬಂದಾಗ ತುಂಬಾ ಖುಷಿ ಆಗ್ಬಹುದು, ಇವೆಲ್ಲ ಮಾನವ ಸಹಜ ಭಾವನೆಗಳಷ್ಟೇ. ಆದ್ರೆ ಒಂದು ಭಾವನೆ ಬಂದ ತಕ್ಷಣ ಅದಕ್ಕೆ ಪ್ರೀತಿ ಅಂತ ಹೆಸರು ಕೊಡೋದು ಸರಿಯಲ್ಲ. ಯಾಕಂದ್ರೆ ಒಂದು ಭಾವನೆ ಒಂದು ಕ್ಷಣದಲ್ಲಿ ಹುಟ್ಟಿ ಅದು ನಿಜವಾದ ಪ್ರೀತಿ ಅಂತ ಹೇಳಿ ಆದ್ರೆ ಅದು ಸಮಯದೊಂದಿಗೆ ತನ್ನ ಸತ್ಯವನ್ನ ತೋರಿಸ್ಕೊಡುತ್ತೆ. ಹಾಗಾದ್ರೆ ನಿಜವಾದ ಪ್ರೀತಿ ಅಥವಾ ಅಟ್ರಾಕ್ಷನ್ ಅಥವಾ ಇನ್ಫ್ಯಾಚುಯೇಷನ್ ಇದನ್ನ ನಾವು ಕಂಡು ಹಿಡಿಯೋದು ಹೇಗೆ? ನಾನೊಂದಿಷ್ಟು ನನ್ಗೆ ಗೊತ್ತಾದ ಮಟ್ಟಿಗೆ ಒಂದಿಷ್ಟು ವಿಷಯಗಳನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂತ ಹೇಳಿ ಹೇಳ್ತೇನೆ. ಪ್ರೀತಿ ಅಂದ್ರೆ ಹೇಗಿರತ್ತೆ? ಪ್ರೀತಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮನಸ್ಸು, ಗುಣ ಮತ್ತೆ ವ್ಯಕ್ತಿತ್ವವನ್ನ ನೋಡಿ ನಾವು ಇಷ್ಟಪಡೋದು ಅಥವಾ ಅದನ್ನ ಗೌರವಿಸೋದು. ಹಾಗೆ ನಿಧಾನವಾಗಿ ಅದು ಸಮಯದೊಂದಿಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಇವತ್ತೇ ಸ್ಟ್ರಾಂಗ್ ಆಗಿ ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಹೋಗ್ಬಿಡಲ್ಲ ಒಂದೇ ದಿನದಲ್ಲಿ. ಮತ್ತೆ ಗೌರವ ಇರುತ್ತೆ, ತುಂಬಾ ನಂಬಿಕೆ ಇರುತ್ತೆ, ಜವಾಬ್ದಾರಿ ಇರುತ್ತೆ ಅಲ್ಲಿ. ಹಾಗೆ ಎದುರುಗಡೆ ಯಾರಿದ್ದಾರೆ, ನಮ್ಮ ನಾವು ಏನು ಲವ್ ಮಾಡ್ತೇವೆ ಅಂತ ಹೇಳುವಂತಹ ಜನ ಇದ್ದಾರೆ, ಅವರ ಒಳ್ಳೆಯದನ್ನೇ ಬಯಸುತ್ತೆ. ಅವರು ಒಂದ್ ವೇಳೆ ಯಾವ್ದಾದ್ರು ಒಂದು ಸಮಯದಲ್ಲಿ ಬೇಡ ಅಂತ ಹೇಳಿದ್ರೆ ಆ ನಿರ್ಧಾರವನ್ನು ಕೂಡ ಗೌರವಿಸ್ತಾರೆ. ಹಾಗೆ ಅವರು ಕುಟುಂಬ, ಈಗ ಒಂದು ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಳ ಕುಟುಂಬ, ಅವಳ ಓದು, ಅವಳ ಗುರಿಗಳನ್ನ ಅವನು ಗೌರವಿಸ್ತಾನೆ, ಹಾಗೆ ಹುಡುಗಿ ಕೂಡ. ಹಾಗೆ ಸಮಯ ಕಳೆತಾ ಹೋದ ಹಾಗೆ ಇಬ್ರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಕೂಡ ಒಂದು ತುಂಬಾ ಮುಖ್ಯವಾದಂತದ್ದು. ಆಮೇಲೆ ಯಾವ್ದಾದ್ರೊಂದು ಕಷ್ಟ ಬಂದಾಗ ಜೊತೆಯಾಗಿ ನಿಲ್ತಾರೆ, ಬಿಟ್ಟು ಹೋಗಲ್ಲ. ಇನ್ನು ಆಕರ್ಷಣೆ ಅಂತ ಹೇಳಿದ್ರೆ ಹೆಂಗಿರತ್ತೆ? ಅಲ್ಲಿ ಯಾರದ್ದು ರೂಪ, ಓ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ತುಂಬಾ ಹೈಟ್ ಆಗಿದ್ದಾನೆ, ಸಿಕ್ಸ್ ಪ್ಯಾಕ್ ಇದೆ, ಮತ್ತೊಂದು ಈ ತರ ಅವರ ರೂಪ, ಹೊರಗಡೆಯ ರೂಪ ನೋಡಿ, ಅವ್ರ ಮಾತು, ಮಾತಾಡೋ ಧ್ವನಿ ಎಷ್ಟು ಚೆನ್ನಾಗಿದೆ, ಮಾತು ಸ್ಟೈಲ್ ಎಷ್ಟು ಚೆನ್ನಾಗಿ ಆಡ್ತಾಳೆ, ಎಷ್ಟು ಹ್ಯೂಮರಸ್, ಈ ತರ ತುಂಬಾ ಜೋಕ್ ಆಗಿ ಮಾತಾಡ್ತಾಳೆ, ಫನ್ನಿಯಾಗಿ ಮಾತಾಡ್ತಾನೆ, ಈ ತರದ್ದೆಲ್ಲ ಅವರ ವ್ಯಕ್ತಿತ್ವ, ಆ ತರದ ವ್ಯಕ್ತಿತ್ವವನ್ನ ನೋಡಿ ಇಷ್ಟಪಡೋದು. ಅದು ಕ್ಷಣದಲ್ಲೇ ಉಂಟಾಗತ್ತೆ. ಇವತ್ತಾಯ್ತು ಅಂತ ಹೇಳಿದ್ರೆ ಈಗ್ಲೇ ಒಂದು ಪೀಕ್ ಲೆವೆಲ್ ಅಲ್ಲಿ ಇರತ್ತೆ. ಆಮೇಲೆ ಮುಖ್ಯವಾಗಿ ನನ್ಗೆ ಅವ್ರ ಇಷ್ಟ ಅನ್ನುವಂತ ಭಾವನೆ, ಅವ್ರ ಜೊತೆ ಇರ್ಬೇಕು, ಮಾತನಾಡ್ಬೇಕು ಅನ್ನತ್ತೆ, ದೈಹಿಕ ಮತ್ತೆ ಭಾವನಾತ್ಮಕ ಆಕರ್ಷಣೆ ಇರತ್ತೆ. ಇಲ್ಲಿ ವಿಶೇಷವಾದಂತಹ ಒಂದು ಏನು, ಈ ಕುಟುಂಬದವರನ್ನ ಗೌರವಿಸೋದು ಅಥವಾ ಅವರ ಓದಿನ ಬಗ್ಗೆ ಅಥವಾ ಗುರಿಗಳನ್ನ ಗೌರವಿಸೋದು ಇಂಥದ್ ಯಾವುದು ಇದ್ರಲ್ಲಿ ಇರೋದಿಲ್ಲ. ಆಮೇಲೆ ಅವರ ಕೆಲವು ಗುಣಗಳು ಮತ್ತೆ ರೂಪದಿಂದ ಮಾತ್ರ ಸೆಳೆಯಲ್ಪಡ್ತಾರೆ ಹೊರತು ಅರ್ಥ ಮಾಡ್ಕೊಳ್ಳುವಂತದ್ದೇನು ಇಲ್ಲ ಇಲ್ಲಿ. ಹಾಗೆ ಕಷ್ಟ ಬಂದಾಗ ಒಟ್ಟಿಗಿರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಕಷ್ಟ ಬಂದಾಗ ಕೈ ಕೊಟ್ಟು ಹೋಗ್ಬಹುದು. ಇನ್ಫ್ಯಾಚುಯೇಷನ್, ಮೋಹ ಅಂತ ನಾವು ಹೇಳ್ತೇವೆ, ಇದು ಹೇಗಿರುತ್ತೆ? ನೀವು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅನ್ಕೊಂಡಾಗ ಈ ತರದ ಏನು ನಾನು ಲಕ್ಷಣಗಳನ್ನ ಹೇಳ್ತಾ ಇದ್ದೇನೆ, ದಯವಿಟ್ಟು ಅದನ್ನ ಹೋಲಿಕೆ ಮಾಡಿಕೊಂಡು ನನ್ಗಿರೋದು ಏನು ಅಂತ ಹೇಳಿ ಈಗ್ಲೇ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಂದೊಂದು ಕೋರಿಕೆ. ಮೋಹ ಅಂದ್ರೆ ಇನ್ಫ್ಯಾಚುಯೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಅತಿಯಾದ ಕಲ್ಪನೆ ಮತ್ತು ಭಾವನಾತ್ಮಕವಾಗಿ ಅಟ್ರಾಕ್ಷನ್ ಆಗೋದು, ಇಮೋಷನಲ್ಲಿ ಅವ್ರ ಜೊತೆ ಅಟ್ರಾಕ್ಟ್ ಆಗೋದು. ಅಂದ್ರೆ ಉದಾಹರಣೆಗೆ ಅವರು ಒಬ್ಬರನ್ನ ನೋಡಿದ ತಕ್ಷಣ ನಾವು ತುಂಬಾ ಒಳ್ಳೆಯವರು ಅಂತ ಹೇಳಿ ಅಂದ್ಕೊಳ್ಳೋದು, ಅಥವಾ ಆನ್ಲೈನ್ ಅಲ್ಲಿ ಏನೋ ಒಂದ್ ಅಟ್ರಾಕ್ಟಿವ್ ಆಗಿ ಮೆಸೇಜ್ ಮಾಡಿದ್ರು ತುಂಬಾ ಚೆನ್ನಾಗಿ ಫನ್ನಿ ಆಗಿ ಕೇರಿಂಗ್ ಆಗಿ ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ನೋಡೋದಕ್ಕೂ ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋದು. ಅಂದ್ರೆ ನಮ್ಮದೇ ಒಂದು ಕಲ್ಪನೆ ಆಗಿರ್ಬೇಕು ಅಂತ ಏನಿಲ್ಲ, ಬಹಳ ಬೇಗ ತೀವ್ರವಾಗತ್ತೆ ಇದು ಕೂಡ. ಹಾಗೆ ಅವರೇ ನನ್ ಪ್ರಪಂಚ, ಮತ್ ಬೇರೆ ಯಾರೂ ಇಲ್ಲ ನನ್ಗೆ. ನನ್ಗೆ ನನ್ ಫ್ರೆಂಡ್ಸ್, ನನ್ ಸ್ಟಡೀಸ್, ನಂದ್ ಫ್ಯಾಮಿಲಿ, ಇವ್ರು ಯಾರು ನನಗ್ ಬೇಡ, ಅವರೇ ನನ್ ಪ್ರಪಂಚ. ಈ ತರದ ಭಾವನೆ, ಸದಾ ಅವ್ರ ಬಗ್ಗೆನೆ ಯೋಚನೆ ಮಾಡೋದು, ಅವ್ರ ಮೆಸೇಜ್ಗೋಸ್ಕರನೇ ರಿಪ್ಲೈಗೋಸ್ಕರ ಕಾಯ್ತಾ ಇರೋದು. ಒಂದ್ ರಿಜೆಕ್ಷನ್ ಏನಾದ್ರು ಬಂದ್ರೆ ಬೇಡ ಅಂತ ಹೇಳ್ದಾಗೆಲ್ಲ ತುಂಬಾ ನೋವಾಗೋದು, ತುಂಬಾ ಅಸಹನೆಯಿಂದ ವರ್ತಿಸೋದು. ನಾವ್ ಅವತ್ತು ಮಾತಾಡ್ತಾ ಇದ್ವಿ ನೋಡಿ, ಬೇಡ ಅಂತ ರಿಜೆಕ್ಷನ್ ಆದ ತಕ್ಷಣ ಅವರನ್ನ ಸಾಯಿಸುವಂತ ಯೋಚನೆ ಇರ್ಬೋದು, ಅವ್ರಿಗೇನೋ ತೊಂದರೆ ಕೊಡುವಂತಹ ಯೋಚನೆಗಳು, ಇಂಥದ್ದೆಲ್ಲ ಬರುವಂತದ್ದು. ಹಾಗೆ ಅವರ ವ್ಯಕ್ತಿಯ ನಿಜ ರೂಪಕ್ಕಿಂತ ನಮ್ಮ ಮನಸ್ಸಿನಲ್ಲಿರುವಂತ ಕಲ್ಪನೆಯನ್ನೇ ನಾವು ಪ್ರೀತಿ ಮಾಡೋದು. ನಮ್ಗೊಂದ್ ವೇಳೆ ಓಕೆ ಅವರ ಆತರ ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಕೂಡ ಅದೇ ಒಂದು ಕಲ್ಪನಾ ಲೋಕದಲ್ಲಿ ನಾವು ಬದುಕಿರೋದು. ಒಳ್ಳೆಯವರಲ್ಲ ಅಂತ ಹೇಳಿ ಗೊತ್ತಾದ್ಮೇಲೂ ಕೂಡ, ಸತ್ಯ ಏನು ಅಂತ ಹೇಳಿ ಗೊತ್ತಾದ್ಮೇಲೂ ನಮ್ಮ ಮನಸ್ಸು ಮತ್ತೆ ಮತ್ತೆ ಅವ್ರ ಕಡೆನೆ ವಾಲ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಪ್ರೀತಿಯಾಗಿರಲ್ಲ. ಆಮೇಲೆ ಕೆಲವು ಸಮಯದ ನಂತರ ಕ್ರಮೇಣ ಓಕೆ ಈಗ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ, ನೋಡ್ಲಿಕ್ಕೆ ಇಲ್ಲ, ಒಂದೆರಡು ದಿನ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಇದು ಕಡಿಮೆ ಆಗ್ಬಿಡತ್ತೆ. ಅಂತಹ ಒಂದು ತೀವ್ರವಾಗಿ ಇರೋದಿಲ್ಲ ಇದು. ಈಗ ಅಟ್ರಾಕ್ಷನ್ ಹೇಗಿರುತ್ತೆ ಅಂದ್ರೆ ಅವಳು ತುಂಬಾ ಚೆನ್ನಾಗಿ ಕಾಣ್ತಾಳೆ, ಅವಳ ಜೊತೆ ಮಾತನಾಡ್ಬೇಕು ಅನ್ಸುತ್ತೆ, ಅದೇ ಮೋಹ ಅವಳೇ ನನ್ ಜೀವನ, ಅವಳು ರಿಪ್ಲೈ ಮಾಡದಿದ್ರೆ ನನ್ಗೆ ಏನು ಮಾಡೋದಕ್ಕಾಗಲ್ಲ, ಅವಳಿಗೋಸ್ಕರ ನಾನ್ ಎಲ್ಲವನ್ನ ಬಿಟ್ಬಿಡ್ತೇನೆ ಅಂತ. ಆದ್ರೆ ಪ್ರೀತಿ ಅವಳು ನನ್ಗೆ ಮುಖ್ಯ, ಆದ್ರೆ ಅವಳ ಓದು, ಅವಳ ಗುರಿ, ಅವಳ ಕುಟುಂಬ, ಅವಳ ಮಿತಿಗಳು, ಅವಳ ನಿರ್ಧಾರಗಳನ್ನೆಲ್ಲ ನಾನು ಗೌರವಿಸ್ತೇನೆ, ಅವಳ ಒಳ್ಳೆಯದನ್ನೇ ನಾನು ಬಯಸ್ತೇನೆ ಅನ್ನುವಂತಹ ಒಂದು ಭಾವನೆ. ಹಾಗಾಗಿ ಈಗ ಸಾಧಾರಣ ಎಲ್ರಿಗೂ ಒಂದು ಡಿಫರೆನ್ಸ್ ಏನು ಅಂತ ಹೇಳಿ ಗೊತ್ತಾಗಿರುತ್ತೆ. ಅವರವರು ಏನೇನು ಅವರ ಪ್ರೀತಿ ಅಂತ ಹೇಳಿ ಈಗ ಅಂದ್ಕೊಂಡಿದ್ದಾರೆ, ಈ ಎಲ್ಲ ಲಕ್ಷಣಗಳಲ್ಲಿ ನಾವು ಯಾವ ತರ ಇದ್ದೀವಿ ಅಂತ ಹೇಳಿ ಅವರೇ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಮತ್ತೆ ಇನ್ನೂ ಒಂದು ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ನಾನ್ ಬರೀ ನಿನ್ನ ಮಿಸ್ ಮಾಡ್ಕೊಳ್ತೇನೆ ಅಂತ ಹೇಳಿ ಇರಲ್ಲ, ಅಥವಾ ನೀನಿಲ್ದೆ ನಾನ್ ಬದುಕದೇ ಇಲ್ಲ ಅನ್ನುವಂಥದ್ದು ಕೂಡ ನಿಜವಾದ ಪ್ರೀತಿ ಆಗಿರೋದಿಲ್ಲ. ಹಾಗೆ ದಿನ ಇಡೀ ಮೆಸೇಜ್ ಮಾಡಿದ್ರೆ, ಚಾಟ್ ಮಾಡಿದ್ರೆ, ಕಾಲ್ ಮಾಡಿದ್ರೆ, ಲೇಟ್ ನೈಟ್ ಅಲ್ಲಿ ಮಾತಾಡಿದ್ರೆ ಮಾತ್ರ ಅದು ಪ್ರೀತಿ ಅಂತ ಹೇಳಿ ಅರ್ಥ ಅಲ್ಲ. ಪ್ರೀತಿಯಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಗೌರವ, ಜವಾಬ್ದಾರಿ, ಒಂದು ಬೌಂಡ್ರೀಸ್ ಅಂತ ಇದ್ದೇ ಇರುತ್ತೆ, ನಂಬಿಕೆ ಇರುತ್ತೆ, ಅದೆಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆ ಇರುತ್ತೆ. ಸೊ ನಿಮ್ಮ ಪ್ರೀತಿಸುವ ಪಾರ್ಟ್ನರ್ ಅಲ್ಲಿ ತಾಳ್ಮೆ ಇಲ್ಲ, ಎಲ್ಲ ತುಂಬಾ ಅರ್ಜೆಂಟ್ ಅರ್ಜೆಂಟ್, ಇವತ್ ಪರಿಚಯ ಆಗಿದೆ, ಇವತ್ತಿಗೆ ಎಲ್ಲ ಮುಗ್ದು ಹೋಗ್ಬೇಕು ಅನ್ನುವಂತಹ ಭಾವನೆಗಳಿದ್ರೆ ಖಂಡಿತವಾಗ್ಲು ಅದು ಪ್ರೀತಿ ಅಲ್ಲ ಅಂತ ಹೇಳಿ ಅಂದ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರನ್ನ ನಾನು ನನ್ನ ಕೌನ್ಸಿಲಿಂಗ್ ಬಂದಾಗ ಒಂದಿಷ್ಟು ಈ ಸ್ಟೂಡೆಂಟ್ಸ್ ಗಳನ್ನ ಮಾತಾಡಿಸಿದಾಗ ನನ್ಗೆ ಕಂಡು ಬಂದಿರೋ ಒಂದೆರಡು ವಿಷಯಗಳಂದ್ರೆ, ನೀನ್ ಯಾರ ಹತ್ರನೂ ಮಾತಾಡಬಾರ್ದು, ನಿಂದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಷ್ಟೇನು ನಿನ್ ಪ್ರೀತಿನೇ ಮಾಡಲ್ಲ, ನಿನ್ನ ನಾನ್ ಮಾತ್ರ ಅರ್ಥ ಮಾಡ್ಕೊಳ್ಳೋದು, ನಾನ್ ಮಾತ್ರ ನಿನ್ನ ಪ್ರೀತಿಸೋದು, ನೀನು ನಿಂದ್ ಬೇರೆ ಆ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಡ, ಇವ್ರ ಜೊತೆ ಸೇರ್ಬೇಡ, ಈ ತರದ್ದೆಲ್ಲ. ನೀನ್ ನನ್ನ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನೀನ್ ಹಿಂಗ್ ಮಾಡ್ಬೇಕು, ನಿನ್ನ ನನ್ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನನ್ ಕರ್ದಲ್ಲೆಲ್ಲ ಬರ್ಬೇಕು, ಈ ತರ ಮಾಡಿದ್ರೆ ಅದು ನಿಜವಾಗ್ಲೂ ಪ್ರೀತಿ ಅಲ್ಲ, ನಿಜವಾದ ಪ್ರೀತಿ ಅಲ್ಲ. ಆಮೇಲೆ ಬೇಡ ಅಂತ ಹೇಳಿ ಹೇಳ್ದಾಗ, ಸಪೋಸ್ ಈಗ ಅವ್ರು ಕರೀತಾರೆ ನೀವು ಬರಲ್ಲ ಅಂತ ಹೇಳ್ತೀರಿ ಅಂತ ಹೇಳ್ದಾಗ ಅದನ್ನೂ ಕೂಡ ಗೌರವಿಸ್ತಾ ಇಲ್ಲ, ಅದನ್ನೇ ಹಿಡ್ಕೊಂಡು ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಪ್ರೀತಿ ಅಲ್ಲ. ಈಗ ನಾನೊಂದು ಸಣ್ಣ ಪರೀಕ್ಷೆ ಕೊಡೋದು, ಯಾರಾದ್ರೂ ನಿಮ್ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿಯಾಗಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಈ ವ್ಯಕ್ತಿ ನನ್ನನ್ನ ನನ್ ಜೀವನದಿಂದ ದೂರ ಮಾಡ್ತಿದ್ದಾರ ಅಥವಾ ನನ್ನ ಜೀವನವನ್ನ ಉತ್ತಮಗೊಳಿಸ್ತಿದ್ದಾರ ಅಂತ ಹೇಳಿ ಕೇಳ್ಕೊಳ್ಬೇಕು. ನನ್ನನ್ನ ನಾನು ಓದೋದ್ರಿಂದ ನನ್ನನ್ನು ದೂರ ಮಾಡ್ತಿದ್ದಾರ, ಏ ಓದಿ ಯಾರು ಇದಾಗಿದ್ದಾರೆ, ನೀನ್ ನನಗ್ ಮೆಸೇಜ್ ಮಾಡ್ತಾ ಇರೋ, ನೀನ್ ನನ್ ಜೊತೆ ಕಾಲ್ ಅಲ್ಲಿ ಮಾತಾಡ್ತಾ ಇರೋ, ನನ್ನ ಒಳ್ಳೆಯ ಸ್ನೇಹಿತರು, ಅವ್ರಿಗೆ ಗೊತ್ತಿರುತ್ತೆ ಇವರಿಂದ ನನ್ಗೆ ತುಂಬಾ ಒಳ್ಳೇದಾಗತ್ತೆ ಈ ಫ್ರೆಂಡ್ಸ್ ಇಂದ ಅಂತ ಹೇಳಿ ಗೊತ್ತಿದ್ರು ಕೂಡ ಇಲ್ಲ ನೀನ್ ಅವ್ರ ಹತ್ರ ಮಾತಾಡ್ಕೂಡ್ದು ಆ ತರದ್ದೇನಾದ್ರು ರಿಸ್ಟ್ರಿಕ್ಷನ್ಸ್ ಹಾಕ್ತಿದಾರ, ನಿಮ್ ಗುರಿಗಳನ್ನ ಮರೆಸ್ತಾ ಇದಾರೆ, ನನ್ಗೇನೋ ಒಂದ್ ಆಗ್ಬೇಕು ಅಂತ ಹೇಳಿ ಏನೋ ಒಂದ್ ಗುರಿ ಇರುತ್ತೆ. ಬಟ್ ಏ ಅದನ್ನೆಲ್ಲ ಯಾರು ಮಾಡ್ತಾರೆ, ಸುಮ್ನೆ ನಿನ್ಗೇನ್ ಬೇರೆ ಕೆಲ್ಸ ಇಲ್ವಾ, ನೀನ್ ಹಂಗಿದ್ದೆಲ್ಲ ಏನ್ ಮಾಡೋ ಅವಶ್ಯಕತೆ ಇಲ್ಲ, ನಾನಿದ್ದೀನಲ್ಲ ನನ್ ಬಗ್ಗೆ ನೀನ್ ಕಾನ್ಸಂಟ್ರೇಷನ್ ಮಾಡು ಸಾಕು, ಈ ತರ ಏನಾದ್ರೂ ಹೇಳ್ತಿದಾರ, ನಿಮ್ಮ ಆತ್ಮ ಗೌರವವನ್ನ ಕಡಿಮೆ ಮಾಡ್ತಿದ್ದಾರ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅದನ್ನ ಏನಾದ್ರು ಅದಕ್ಕೆ ಧಕ್ಕೆ ತರುವಂತಹ ಕೆಲ್ಸಗಳನ್ನ ಮಾತುಗಳನ್ನ ಆಡ್ತಿದ್ದಾರ. ಆಮೇಲೆ ಈ ನಮ್ಮ ರಿಲೇಶನ್ಶಿಪ್ ಅನ್ನ ನೀನು ಸೀಕ್ರೆಟ್ ಆಗಿಡ್ಬೇಕು, ನಮ್ ಚಾಟ್ ಅನ್ನ ಯಾರಿಗೂ ತೋರಿಸ್ಬಾರ್ದು, ನಮ್ದು ನಮ್ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ತರದೇನಾದ್ರು ಹೇಳ್ತಿದಾರ, ನನ್ ಮಾತ್ ಕೇಳೋದಿಲ್ಲ ಅಂತ ಹೇಳಿದ್ರೆ ನಿನಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಅರ್ಥ, ತರದೇನಾದ್ರು ಹೇಳ್ತಿದಾರ ಅಂದ್ರೆ ಪ್ರೀತಿಗಿಂತ ಕಂಟ್ರೋಲ್ ಜಾಸ್ತಿ ಇದೆಯಾ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ತರದ ಪಾಯಿಂಟ್ ಗಳೆಲ್ಲ ಇದೆ ಅಂತ ಹೇಳಿ ಆದ್ರೆ ನೀವ್ ಈಗ್ಲೇ ಎಚ್ಚೆತ್ಕೊಳ್ಳಿ, ಇದು ಖಂಡಿತವಾಗ್ಲೂ ಪ್ರೀತಿಯಲ್ಲ. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಯಾರಾದ್ರೂ ಪರಿಚಯ ಆಗೋದಕ್ಕೆ ತುಂಬಾ ಟೈಮ್ ಬೇಕು ಅಲ್ವಾ?
1: ಹೌದು.
4: ಈಗ ಹಾಗಲ್ಲ, ಒಂದ್ ಫ್ರೆಂಡ್ ರಿಕ್ವೆಸ್ಟ್ ಹಾಯ್ ಅಂತ ಹೇಳಿ ಕಳ್ಸಿದ್ರೆ ಮರುದಿನದಿಂದ ಚಾಟಿಂಗ್ ಶುರು ಆಯ್ತು. ಊಟ ಆಯ್ತಾ, ಏನ್ ಮಾಡ್ತಿದೀಯಾ ಅಂತ ಒಂದ್ ಮೊದ್ಲು ಶುರು ಆಗಿದ್ದು. ಆಮೇಲೆ ನೀನ್ ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ನಾನ್ ಮಾತ್ರ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು, ನಿನ್ನನ್ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಹೀಗೆ ಒಂಥರ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿರೋದು. ಆ ನಂತರ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನನ್ಗೊಂದು ಫೋಟೋ ಕಳ್ಸು, ಫೋಟೋ ಕಳ್ಸಿದ್ರೆ ನಾನು ಅದನ್ನ ಏನು ನೋಡಿ ನಾನು ಡಿಲೀಟ್ ಮಾಡ್ತೀನಿ, ನಾನ್ ಸೇವ್ ಮಾಡಲ್ಲ, ನಾನ್ ಯಾರಿಗೂ ತೋರ್ಸಲ್ಲ. ನೀನ್ ಫೋಟೋ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಈಗ ಸ್ಟ್ರೇಂಜರ್ಸ್ ಜೊತೆಗಿನ ಒಂದು ಸಂಬಂಧಗಳು, ಫ್ರೆಂಡ್ಶಿಪ್ ಗಳು, ರಿಲೇಶನ್ಶಿಪ್ ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಅವರು ಆ ಪ್ರೊಫೈಲ್ ಪಿಕ್ಚರ್ ಅವರದ್ದೇ ಆಗಿರತ್ತೆ ಅಂತ ಗ್ಯಾರಂಟಿ ಇರಲ್ಲ. ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಹೆಸರು ಅದು ಕೂಡ ಅವರದ್ದೇ ಅದೇ ಅಂತ ಹೇಳಿದಕ್ಕೆ ಬರಲ್ಲ. ಹಾಗೆ ಅವ್ರು ಏನ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಗಳಿರಬಹುದು, ಅವ್ರ ಬಗ್ಗೆ ಹೇಳ್ಕೊಂಡಂತಹ ಐಡೆಂಟಿಟಿ ಇರಬಹುದು, ಯಾವುದು ಕೂಡ ಸತ್ಯ ಆಗಿರ್ಬೇಕು ಅಂತ ಏನೂ ಇಲ್ಲ. ಅದ್ರ ಜೊತೆಗೆ ಏನು ಅವರು ಒಂದೀಗ ಹುಡುಗಿ ಜೊತೆ ಚಾಟ್ ಮಾಡುವಾಗ ಅದ್ ನನ್ ಹುಡುಗ ಅಂತ ಹೇಳಿರ್ಬೋದು, ಅಥವಾ ಹುಡುಗನ ಜೊತೆ ಚಾಟ್ ಮಾಡುವಾಗ ನನ್ ಹುಡುಗಿ ಅಂತ ಹೇಳಿರ್ಬೋದು, ಅದು ಕೂಡ ಸುಳ್ಳಾಗಿರೋ ಸಾಧ್ಯತೆಗಳು ಬಹಳ ಇದೆ. ಸೊ ಎಲ್ಲವನ್ನೂ ನಾವು ನಂಬಿಕೊಂಡು ಅವ್ರು ಈಗ ಎಷ್ಟು ವರ್ಷ ಅಂತ ಹೇಳೋದು, ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಹೇಳೋದು, ಅಥವಾ ಅವ್ರ ಕುಟುಂಬದ ಬಗ್ಗೆ ಕೊಡುವಂತಹ ಮಾಹಿತಿ ಇದ್ಯಾವುದು ಕೂಡ ಸತ್ಯ ಆಗಿರತ್ತೆ ಅಂತ ಹೇಳಿ ಖಾತ್ರಿ ಇರೋದಿಲ್ಲ. ಹಾಗಾಗಿ ಆನ್ಲೈನ್ ಅಲ್ಲಿ ಪರಿಚಯ ಆಗಿರೋರ್ಗೆ ತಕ್ಷಣ ಅವರನ್ನ ನಂಬೋದು, ನಮ್ಮ ಇನ್ಫಾರ್ಮೇಶನ್ ಗಳನ್ನ ಅವ್ರಿಗೆ ಕೊಡೋದು, ಅಲ್ಲಿಂದ ಇಂತ ಒಂದು ರಿಕ್ವೆಸ್ಟ್ ಗಳು ಅಂದ್ರೆ ಫೋಟೋ ಕಳ್ಸು, ನೀನ್ ಫೋಟೋ ಕಳ್ಸಿಲ್ಲ ಅಂತ ಹೇಳಿದ್ರೆ ನೀನ್ ಫೇಕ್ ಅಂತ ಹೇಳಿ ಅರ್ಥ, ನೀನ್ ನಿಜವಾಗ್ಲು ಜೆನ್ಯೂನ್ ಆಗಿದ್ರೆ ನಿನ್ ಫೋಟೋ ಕಳ್ಸು, ಈ ತರದ ರಿಕ್ವೆಸ್ಟ್ ಗಳು ಜಾಸ್ತಿ ಬರುತ್ತೆ ಅಲ್ಲಿ. ಇನ್ನು ಕೆಲವು ಮಕ್ಕಳಲ್ಲಿ ಒಂದು ಮನೆಯಲ್ಲಿ ಕೂಡ ಸಮಸ್ಯೆಗಳಿರುತ್ತೆ, ಅವರಿಗೆ ಅವರ ಪೇರೆಂಟ್ಸ್ ಅವರನ್ನ ಅರ್ಥ ಮಾಡ್ಕೊಳ್ತಾ ಇರೋದಿಲ್ಲ, ನನ್ನನ್ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ನನ್ನನ್ ಹೇಳೋರ್ಗೇಳೋರ್ ನನ್ಗೆ ಯಾರು ಇಲ್ಲ ಮನೆಯಲ್ಲಿ, ನನ್ ಬಗ್ಗೆ ಯಾರಿಗೂ ಪ್ರೀತಿನೇ ಇಲ್ಲ, ನನ್ ಏನ್ ಮಾಡೋದಕ್ ಹೋದ್ರು ನನ್ ಗಡ್ಡಿ ಪಡಿಸ್ತಾರೆ, ನನ್ ಏನ್ ಮಾಡೋದು ಅದ್ರಲ್ಲಿ ಬರೀ ತಪ್ಪನ್ನೇ ಹುಡುಕ್ತಾರೆ. ಒಂದು ನೋವುಗಳು ಇರುವಂತಹ ಮಕ್ಕಳು ಇಂತಹ ಟ್ರ್ಯಾಪ್ಗೆ ಬೀಳುವಂತಹ ಚಾನ್ಸಸ್ ಜಾಸ್ತಿ ಇರತ್ತೆ. ಪೋಷಕರು ಯಾವಾಗ ನೋಡಿದ್ರು ಬೈತಾರೆ ಅಂತ ಹೇಳುವಂತದ್ದು, ಅಥವಾ ಅವರ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ನಡುವೆ ಅವರಿಗೆ ಸಮಸ್ಯೆಗಳು ಇರುತ್ತೆ, ಆ ತರ ಎಲ್ಲ ಜಗಳಗಳು ಇರುತ್ತೆ. ಮನೆಯಲ್ಲಿ ಎರಡು ಮೂರು ಮಕ್ಕಳಿದ್ದಾಗ ಕಂಪ್ಯಾರಿಸನ್ಸ್ ಇರುತ್ತೆ ಕೆಲವರಲ್ಲಿ. ಸೊ ನನ್ಗೆ ಇತ್ತೀಚೆಗೆ ಅಷ್ಟೇ ಒಂದು ಲಾಸ್ಟ್ ವೀಕ್ ಅಷ್ಟೇ ಒಂದು ಕೇಸ್ ಬಂದಿರೋದು, ಅವಳು ತುಂಬಾ ಡಿಪ್ರೆಷನ್ ಗೆ ಹೋಗಿದ್ದಾಳೆ, ಅವಳಿಗೂ ಇರೋದು ಏನಂದ್ರೆ ನನಗಿಂತ ಜಾಸ್ತಿ ನನ್ನ ತಮ್ಮನ್ ಪ್ರೀತಿ ಮಾಡ್ತಾರೆ, ನನಗ್ ಬೆಲೆನೇ ಇಲ್ಲ ಅಂತ. ಈ ತರ ಅಂದ್ರೆ ಎರಡು ಮಕ್ಕಳಿರುವಾಗ ಒಂದು ಕಂಪ್ಯಾರಿಸನ್ ಮಾಡೋದು, ಅಥವಾ ಇನ್ನೊಬ್ಬರನ್ನ ಜಾಸ್ತಿ ಓಲೈಕೆ ಮಾಡೋದು, ಇನ್ನೊಬ್ಬರನ್ನ ಜಾಸ್ತಿ ಪ್ರೀತಿ ಮಾಡಿ ಮತ್ತೊಬ್ಬರನ್ನ ಕಡೆಗಣಿಸೋದು, ಈ ತರದ ಒಂದು ಘಟನೆಗಳು ಮನೆಯಲ್ಲಿ ರಿಪೀಟೆಡ್ ಆಗಿ ಆಗ್ತಾ ಇದ್ದಾಗ ಮಕ್ಕಳುಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ನಿನ್ನನ್ ನಾನ್ ಮಾತ್ರ ಅರ್ಥ ಮಾಡ್ಕೊಳ್ತೇನೆ ಅಥವಾ ನಾನ್ ನಿನ್ನನ್ ಅರ್ಥ ಮಾಡ್ಕೊಳ್ತೇನೆ ಅಂತ ಹೇಳಿದಾಗ ಆ ವ್ಯಕ್ತಿಯ ಮೇಲೆ ಇಮೋಷನಲ್ ಆಗಿ ಡಿಪೆಂಡೆಂಟ್ ಆಗಿ ಬಿಡ್ತಾರೆ. ಅವರಿಗೆ ಪ್ರೀತಿಯೇ ಬೇಕು ಅಂತ ಹೇಳಿರಲ್ಲ, ಅವರನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಅವರಿಗೆ ಬೇಕಾಗಿರ್ತಾರೆ. ಪೇರೆಂಟ್ಸ್ ಗಳಿಗೆ ನಾನ್ ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಇರ್ತೀನಿ, ಯಾರೋ ಅವರ ವಿಶೇಷ ವ್ಯಕ್ತಿ ಯಾರೋ ಹೊರಗಡೆ ಆನ್ಲೈನ್ ಸ್ಟ್ರೇಂಜರ್ಸ್ ಆಗಿರೋದಕ್ಕಿಂತ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆ ವಿಶೇಷ ವ್ಯಕ್ತಿ ನೀವೇ ಆಗಿ, ಅದು ಬಹಳ ಮುಖ್ಯ. ಮತ್ತೆ ಇನ್ನೂ ಒಂದು ಕೆಲವು ಸಲ ಇರತ್ತೆ, ಯಾರೋ ನನ್ ಮಕ್ಕಳು ಯಾರನ್ನೋ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ನಿನ್ನ ನನ್ ಕೊಂದು ಬಿಡ್ತೇನೆ, ನೀನ್ ನನ್ ಕುಟುಂಬದ ಮಾನ ಹಾಳು ಮಾಡಿದೆ, ಮರ್ಯಾದೆ ಹೋಯ್ತು ನಮ್ದು, ಇನ್ಮೇಲೆ ನಿನ್ನನ್ ಹೊರಗೆ ಬಿಡೋದಿಲ್ಲ, ನಿನ್ ಮನೆಯಲ್ಲೇ ಬಿದ್ದಿರು ನೀನು, ಈ ತರದ ನೀನ್ ಓದಿ ಉದ್ಧರಿಸಿದ್ ಸಾಕು ಅಂತಾನು, ಈ ತರದೆಲ್ಲ ಮಾತುಗಳು ಎಲ್ಲ ಬರತ್ತೆ. ಹಾಗೆಲ್ಲ ಪ್ರತಿಕ್ರಿಯೆ ಮಾಡಿದ್ರೆ ಆ ಮಗು ಭಾವನೆ ಅದ್ರದ ಆ ಭಾವನೆಯನ್ನ ಅದು ನಿಲ್ಸೋದಿಲ್ಲ, ಅವ್ರ ಜೊತೆಗೆ ಮಾತಾಡೋದನ್ನ ನಿಲ್ಲಿಸ್ಬೋದು ಅಲ್ವಾ. ಅದಕ್ಕಿಂತ ಜಾಸ್ತಿ ಏನಾಗಿದೆ ಅಂದ್ರೆ, ಇದು ಕೂಡ ನನ್ನ ಕೌನ್ಸಿಲಿಂಗ್ ನ ಒಂದು ಭಾಗ ಆಗಿತ್ತು. ಒಂದು ಲಾಸ್ಟ್ ಎರಡು ವಾರದ ಹಿಂದೆ ಒಂದು ಕೇಸ್ ಬಂದಿತ್ತು ಹಾಗೆ, ಅವಾಗ ಈ ತರ ವಿರೋಧಿಸ್ತಾರೆ, ಆಗ ಅವರು ರೆಬೆಲ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ತಂದೆ ತಾಯಿಯನ್ನೇ ದ್ವೇಷ ಮಾಡಿ ಹೊರಗಡೆ ಇವರನ್ನ ಇನ್ನೂ ಕೂಡ ಅವರು ಇವರ ಪ್ರೀತಿಗೆ ಅರ್ಹ ವ್ಯಕ್ತಿ ಆಗಿಲ್ಲದಿದ್ದ ಸಮಯದಲ್ಲಿ ಕೂಡ ಅವರನ್ನೇ ನಂಬಿ ಇವ್ರು ಬೇಡ ಹೇಳ್ತಾರನ್ನೋ ಒಂದು ಕಾರಣಕ್ಕೆ ತಂದೆ ತಾಯಿಯನ್ನ ದ್ವೇಷ ಮಾಡುವಂತಹ ಮಕ್ಕಳುಗಳು ಈಗ ಇರ್ತಾರೆ. ಹಾಗಾಗಿ ಅವರಿಗೆ ನಿನ್ಗೇನ್ ಆಗ್ತಾ ಇದೆ, ನಿಜವಾಗ್ಲು ನಿನ್ಗೇನ್ ಆಗ್ತಾ ಇದೆ ಅಂದ್ರೆ ನಿಂದು ನಿಜವಾಗ್ಲೂ ಪ್ರೀತಿನಾ, ಅಥವಾ ನಿಂದು ಇದೊಂದು ಆಕರ್ಷಣೆ ಮಾತ್ರನಾ, ಅಥವಾ ಇದೊಂದು ಬರೀ ಒಂದು ಇನ್ಫ್ಯಾಚುವೇಶನ್ ನಾ, ನೋಡು ಬಾ ನಿನ್ಗೆ ಇದ್ರದ ಲಕ್ಷಣಗಳನ್ನೆಲ್ಲ ನಾನು ಹೇಳ್ತೀನಿ, ನಿಂದ್ ಯಾವ್ದು ಅಂತ ಹೇಳಿ ನೀನೇ ಅರ್ಥ ಮಾಡ್ಕೋ. ನಿಜವಾದ ಪ್ರೀತಿ ಹೌದು ಅಂತ ಹೇಳಿ ಆದ್ರೆ ಟೈಮ್ ತಗೋ ಸ್ವಲ್ಪ, ನಾನ್ ನಿನ್ ಜೊತೆಗಿದ್ದೀನಿ, ನಾನ್ ನಿನ್ಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳ್ಬೇಕೆ ಹೊರತು ಅವರಿಗೆ ಸಂಬಂಧ ಏನು ಈ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ಎಲ್ಲ ಒಂದು ಕಮ್ಯುನಿಕೇಟ್ ಮಾಡಿದಾಗ ಮಕ್ಕಳುಗಳು ತಪ್ಪುಗಳನ್ನ ಮಾಡೋದಿಲ್ಲ. ನಾನು ತುಂಬಾ ಶಾಲೆಗಳಲ್ಲಿ ಹೋದಾಗ ಈ ಒಂದು ಟಾಪಿಕ್ ತಗೊಂಡಾಗ ನಿಮ್ಗೆ ನಿಜವಾದ ಪ್ರೀತಿ ಅಟ್ರಾಕ್ಷನ್ ಇನ್ಫ್ಯಾಚುಯೇಷನ್ ಬಗ್ಗೆ ಯಾರಾದ್ರೂ ಹೇಳಿದಾರ ಇರುವ ವ್ಯತ್ಯಾಸಗಳನ್ನ ಅಂತ ಹೇಳಿದಾಗ ಆಲ್ಮೋಸ್ಟ್ 100% ಮಕ್ಕಳು ಇಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸೊ ಅವರಿಗೆ ಈ ಮೂರರ ನಡುವಿನ ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ಹೇಳಿ ಆದಾಗ ಒಬ್ವಿಯಸ್ಲಿ ಯಾರೋ ಒಬ್ರು ಕೇರ್ ತೋರಿಸಿದಾಗ ಸ್ವಲ್ಪ ಊಟ ಆಯ್ತಾ ಅಂತ ಹೇಳಿ ಕೇಳ್ತಾಗ ನಾನ್ ನಿಮ್ ಹತ್ರ ಒಂದು ಘಟನೆ ಒಂದು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಒಂದು ಚಿಕ್ಕ ಹುಡುಗಿ, ಒಂದು 7th 6th standard ಹುಡುಗಿಯವಳು, ನಾನು ಎಲ್ಲ ಸರಿಯಾದ ಇದನ್ನೇ ನಾನು ಹೇಳೋದಿಲ್ಲ, ನಿಮ್ಗೆ ಅದು ಗೊತ್ತಿರುತ್ತೆ ನನ್ನ ವೃತ್ತಿಯ ಒಂದು ಎಥಿಕ್ಸ್ ಅದು. ನಾನು ಆ ಅರ್ಥವನ್ನ ಉಳಿಸಿಕೊಂಡು ಕಥೆಯನ್ನ ಸ್ವಲ್ಪ ಚೇಂಜ್ ಮಾಡಿರ್ತೇನೆ. ಹಾಗಾಗಿ ಇದು ಒಂದು ಈ ತರ ಆಗಿರುವಂತ ಘಟನೆ. ಒಬ್ಳು ಹುಡುಗಿ, ಅವಳು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ಒಂದು ಬಿಲೋ 30 years ಜಾಬ್ಗೆ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಸರಿಯಾಗಿ. ಅವನು ಕೂಡ ಬಸ್ಗೆ ನಿಂತಿರ್ತಾನೆ, ಇವಳು ಕೂಡ ಡೈಲಿ ಅಲ್ಲಿ ಬಸ್ಗೆ ನಿಂತಿರ್ತಾಳೆ. ಸೊ ಇವಳು ಒಂದಿನ ಅವನು ಇವಳನ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಇವಳು ಅದನ್ನ ಏನ್ ಅನ್ಕೋತಾಳೆ,
1: ಏನೋ ಆಸೆ
4: ಪ್ರೀತಿ ಇದೆ ಅಂತ ಹೇಳಿ ಅಂದ್ಕೋತಾಳೆ. ಅವಳು ತುಂಬಾ ಚಿಕ್ಕ ಹುಡುಗಿ. ಸೊ ಅವಳು ನನ್ಗೆ ಕೌನ್ಸಿಲಿಂಗ್ ಏನೋ ಒಂದು ಸಮಸ್ಯೆಯಿಂದ ಅವಳು ಕೌನ್ಸಿಲಿಂಗ್ ಗೆ ಬರ್ಬೇಕಾಗಿತ್ತು. ಆಗ ಕೌನ್ಸಿಲಿಂಗ್ ಗೆ ಬಂದಾಗ ನನ್ ಎದುರುಗಡೆ ಕುತ್ಕೊಂಡು ಅವಳು ಹೇಳಿದ್ದು ನನ್ಗೇನ್ ಗೊತ್ತಾ, ನನ್ಗೆ ಅವನ್ ಬೇಕು. ನಾನು ಅವಾಗ ಕೇಳಿದ್ದೆ ಅವನ್ ನಕ್ತಿದ್ದಾನೆ ಅಂತ ಜಸ್ಟ್ ಒಂದೇ ಕಾರಣಕ್ಕೆ, ನೀನ್ ಎಷ್ಟು ಚಿಕ್ಕವಳು ದಿನಾ ನಿನ್ನ ನೋಡ್ತಾನೆ ಅಂತ ಹೇಳಿದ ತಕ್ಷಣ ನಿನ್ ಒಂದು ಪುಟ್ಟ ಹುಡುಗಿ ಅಂತ ಹೇಳಿ ಅಂದ್ಕೊಂಡು ಒಂದ್ ಸ್ಮೈಲ್ ಕೊಟ್ಟಿರ್ಬಹುದಲ್ವಾ. ಹಾಗಂತ ಯಾರೋ ನಮಗಿಷ್ಟ ಆದ್ರು ಅವ್ರ ಲುಕ್ ಇಷ್ಟ ಆಯ್ತು, ಅವ್ನ್ ನೋಡೋದಕ್ ಚೆನ್ನಾಗಿದ್ದಾನೆ, ಅವ್ನ್ ನನ್ ನೋಡಿ ಸ್ಮೈಲ್ ಮಾಡ್ದ ಅಂತ ಹೇಳಿದ ತಕ್ಷಣ ಅದನ್ನ ನಾವು ಕನ್ಕ್ಲೂಷನ್ಗೆ ಬರೋದಲ್ಲ ಲವ್ ಅಂತ ಹೇಳಿ, ಅದು ಕೂಡ ಇನ್ಫ್ಯಾಚುಯೇಷನ್ ಆಗಿರುತ್ತೆ. ಯಾವ್ದೋ ಒಂದು ಅವರ ಲುಕ್ ಅನ್ನು ನೋಡಿ, ಅವ್ರ ಸ್ಟೈಲ್ ಅನ್ನು ನೋಡಿ, ಅವ್ರ ಸ್ಮೈಲ್ ಅನ್ನು ನೋಡಿ ನಾವ್ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿ ಆದ್ರೆ ಖಂಡಿತವಾಗ್ಲೂ ಅದು ನಿಜವಾದ ಪ್ರೀತಿ ಆಗಿರ್ಬೇಕು ಅಂತೇನಿಲ್ಲ, ಇನ್ಫ್ಯಾಚುಯೇಷನ್ ಕೂಡ ಆಗಿರ್ಬೋದು. ಹಾಗಾಗಿ ಹೆಣ್ಮಕ್ಳಿಗೆ ಇನ್ನೂ ಒಂದು ವಿಶೇಷವಾದಂತಹ ಮಾತಂತ ಹೇಳಿದ್ರೆ, ನಿಮ್ಮನ್ ಯಾರಾದ್ರೂ ಪ್ರೀತಿಸ್ತೇನೆ ಅಂತ ಹೇಳಿದಾಗ ನಿಮ್ಮ ಇಡೀ ಜೀವನದ ಎಲ್ಲವನ್ನ, ನಿಮ್ಮ ಓದು, ನಿಮ್ಮ ಕನಸುಗಳು, ನಿಮ್ಮ ಆತ್ಮಗೌರವ, ನಿಮ್ಮ ಕುಟುಂಬ, ನಿಮ್ಮ ಭವಿಷ್ಯ ಎಲ್ಲವನ್ನ ಅವರಿಗೋಸ್ಕರ ಬಿಟ್ಕೊಡ್ಬೇಕು ಅಂತ ಹೇಳಿ ಏನು ಇಲ್ಲ. ಸೊ ಇವೆಲ್ಲವೂ ನಿಮ್ಮ ಜೀವನದ ಭಾಗ ಆಗಿರುತ್ತೆ. ಯಾರಾದ್ರೂ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ನಿಮ್ಮನ್ನು, ಅವರು ಇದು ಯಾವುದನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇದೇ ಮಾತು ನಮ್ ಹುಡುಗರಿಗೂ ಕೂಡ ಅನ್ವಯಿಸುತ್ತೆ. ಪ್ರೀತಿ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಒಬ್ರು ಹಕ್ಕು ಸಾಧನೆ ಮಾಡೋದಲ್ಲ, ಪ್ರೀತಿ ಅಂತ ಹೇಳಿದ್ರೆ ಒಬ್ರ ಜೀವನವನ್ನ ಇನ್ನೊಬ್ರು ಗೌರವಿಸೋದು. ಈಗ ಯಾರಾದ್ರೂ ನೀನ್ ನನ್ನ ಪ್ರೀತಿಸ್ತಿ, ನಿಜವಾಗ್ಲೂ ಪ್ರೀತಿಸ್ತಿ, ಹೌದಾದ್ರೆ ನೀನ್ ಇದನ್ನ ಸಾಬೀತು ಮಾಡು ಅಂತ ಹೇಳಿ ಈ ತರದ ಒಂದು ಪ್ರಶ್ನೆಗಳು ತುಂಬಾ ಕಾಮನ್ ಆಗಿ ಸ್ಟೂಡೆಂಟ್ ಗಳಲ್ಲಿ ಈ ಹೈಸ್ಕೂಲ್ ನಂತರ ಈಗಂತೂ ನನ್ ಕೇಳ್ಪಟ್ಟಿದೀವಿ ಪ್ರೈಮರಿಯೆಲ್ಲ ಶುರು ಆಗತ್ತೆ ಅಂತ. ಇದೆಲ್ಲ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಇದಿರುತ್ತೆ. ಹಾಗಾದ್ರೆ ಇದನ್ನು ಕೂಡ ನಾವು ಆತರ ಪ್ರಶ್ನೆಗಳನ್ನ ಯಾರಾದ್ರೂ ಹೇಳಿದಾಗ ಕೂಡ ನಮ್ಮ ಭಾವನೆಗಳನ್ನ ಅವರು ಬಳಸ್ಕೊಳ್ತಿದ್ದಾರಾ ಅಂತ ಹೇಳಿ ಕೂಡ ನೋಡ್ಬೇಕಾಗತ್ತೆ. ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ತಕ್ಷಣದಲ್ಲೇ ಕೊಡ್ಬೇಕು ಅಂತ ಹೇಳಿ ಏನು ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ನಿಜವಾಗ್ಲೂ ನಮ್ಮನ್ ಪ್ರೀತಿಸ್ತಾರೆಯೋ ಅಥವಾ ನಮ್ಮ ಭಾವನೆಗಳನ್ನ ಬಳಸಿಕೊಳ್ತಾರೆಯೇ ಅಂತ ಹೇಳಿ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭವಿಷ್ಯವನ್ನ, ನಮ್ಮ ಮನಸ್ಸನ್ನ, ನಮ್ಮ ಬೌಂಡ್ರೀಸ್ ಅನ್ನ ನಾವು ಯಾವತ್ತು ಗೌರವಿಸಬೇಕು. ಹಾಗೆ ಇನ್ನೂ ಒಂದು ಇದ್ರಲ್ಲಿ ನಿಜವಾಗ್ಲೂ ಪ್ರೀತಿನ ಅಂತ ಹೇಳಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಕೆಲವು ಸಲ ನಾವು ಮೋಹವನ್ನ ಪ್ರೀತಿ ಅಂತ ಹೇಳಿ ತಿಳ್ಕೊಳ್ತೇವೆ, ಆಕರ್ಷಣೆಯನ್ನು ಪ್ರೀತಿ ಅಂತ. ಕೆಲವು ಸಲ ಒಂಟಿತನದಲ್ಲಿದ್ದಾಗ ಯಾರಾದ್ರೂ ಒಬ್ರು ಮಾತಾಡಿಸಿದ್ರು ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ ಕಡೆ ಒಂಚೂರು ಗಮನ ಕೊಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನೇ ಆ ಸಂತೋಷಕ್ಕೆ ಅದನ್ನು ಕೂಡ ನಾವು ಪ್ರೀತಿ ಅಂತ ಹೇಳಿ ಅನ್ಕೊಂಡು ಬಿಡ್ತೇವೆ. ಹಾಗಾಗಿ ನಿಜವಾದ ಪ್ರೀತಿಯಲ್ಲಿ ಜವಾಬ್ದಾರಿ ಇರುತ್ತೆ. ನಿನ್ ಒಳ್ಳೇದ್ ನನಗ್ ಮುಖ್ಯ ಅನ್ನೋದು ತುಂಬಾ ಇದು ಮಾಡಿರ್ತಾರೆ. ಅದ್ರ ಜೊತೆಗೆ ಯಾವುದೇ ಒಂದು ಒತ್ತಾಯ ಇರೋದಿಲ್ಲ. ಈಗಿಂದು ಇದ್ರಲ್ಲಿ ತುಂಬಾ ಕೇಸ್ಗಳಲ್ಲಿ ನೋಡಿದ್ರೆ ಆಯ್ತು ಇವತ್ತು ಪರಿಚಯ ಆಯ್ತು, ನಾಳೆ ಪ್ರಪೋಸಲ್ ಆಯ್ತು, ನಾಡಿದ್ದು ಯಾವ್ದೋ ಒಂದು ಲಾಡ್ಜ್ಗೆ ಹೋಗಿ ಆಯ್ತು. ಈ ತರದ ಒಂದು ಏನು ಮತ್ತೆ ಕೆಲವರು ಅಂದ್ಕೊಳ್ಳೋದು ಹೇಳೋದು ಕೌನ್ಸಿಲಿಂಗ್ ಅಲ್ಲಿ ಕೆಲವರೀಗ ಹೇಳ್ತಾರೆ ಅವ್ರೇನಾದ್ರೂ ಈಗ ಫೋಟೋ ಕಳ್ಸು ಅಂತ ಹೇಳಿದಾಗ ನಾನು ಕಳ್ಸಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ನನ್ನ ಒಂದು ಪ್ರೈವೇಸಿ ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಜಾಸ್ತಿ ಯಾವ ತರದ ಭಾವನೆ ಇರುತ್ತೆ ಅಂತ ಹೇಳಿದ್ರೆ ಕಳ್ಸಿಲ್ಲ ಅಂತ ಹೇಳಿದ್ರೆ ಅವ್ರು ನನ್ನನ್ನು ಬಿಟ್ ಬಿಡ್ತಾರೆ ಅನ್ನುವಂತ ಭಯ ಇವ್ರಿಗಿರುತ್ತೆ. ಆ ಒಂದು ಕಾರಣಕ್ಕೆ ಅವರು ಅವ್ರು ಏನ್ ಹೇಳಿದ್ರು ಕೂಡ ಅದನ್ನ ಮಾಡ್ತಾ ಹೋಗ್ತಾರೆ. ಇದು ಕೂಡ ಒಂದು ಇಮ್ಯಾಚ್ಯೂರಿಟಿ ಅಂತ ಹೇಳಿ ಹೇಳ್ಬಹುದು. ಮತ್ತೆ ಈ ಹದಿಹರೆಯದ ವಯಸ್ಸಿನಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಅನ್ನುವಂಥದ್ದು ಒಂದು ಮಾನವ ಸಹಜವಾದಂತಹ ಭಾವನೆ. ಆ ಸಮಯದಲ್ಲಿ ಅವರಿಗೆ ಯಾರೋ ತುಂಬಾ ಚೆನ್ನಾಗಿ ಕಾಣ್ತಾರೆ, ಅವ್ರ ಸ್ಮೈಲ್ ಇಷ್ಟ ಆಗುತ್ತೆ, ಅವ್ರ ವಾಯ್ಸ್ ಇಷ್ಟ ಆಗುತ್ತೆ, ಪರ್ಸನಾಲಿಟಿ ಇಷ್ಟ ಆಗ್ಬಹುದು, ಅವ್ರನ್ನ ನೋಡಿದಾಗೆಲ್ಲ ಏನು ಬಟರ್ಫ್ಲೈ ಫೀಲಿಂಗ್ ಬರಬಹುದು, ಇದ ಎಲ್ಲ ಕೂಡ ಇರುತ್ತೆ. ಆದ್ರೆ ಫಿಸಿಕಲ್ ಅಟ್ರಾಕ್ಷನ್ ಅನ್ನ ಲವ್ ಅಂತ ಹೇಳಿ ತೀರ್ಮಾನಕ್ಕೆ ಬರಬಾರ್ದು. ಯಾಕಂದ್ರೆ ಇದೆರಡೂ ಕೂಡ ಒಂದೇ ಅಲ್ಲ. ಆಕರ್ಷಣೆ ಅನ್ನುವಂಥದ್ದು ದೇಹ ಮತ್ತೆ ಭಾವನೆಗಳಿಗೆ ಸಂಬಂಧಿಸಿದ ಒಂದು ಸಹಜ ಪ್ರತಿಕ್ರಿಯೆ. ಆದ್ರೆ ಪ್ರೀತಿ ಅಂತ ಹೇಳಿದ್ರೆ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನ ಗೌರವಿಸುವುದು, ಅವರ ಗುಣಗಳು, ದೌರ್ಬಲ್ಯಗಳು, ಮಿತಿಗಳು, ಕನಸುಗಳು, ಜಾಗ ಇವೆಲ್ಲವನ್ನ ಒಪ್ಪಿಕೊಳ್ಳುವಂತಹ ಒಂದು ಸಾಮರ್ಥ್ಯ. ಆದ್ರಿಂದ ಅವನನ್ನ ನೋಡಿದಾಗ ನನ್ಗೆ ತುಂಬಾ ಫೀಲಿಂಗ್ ಬರುತ್ತೆ ಅನ್ನುವಂತ ಕಾರಣಕ್ಕೆ ಅದು ಟ್ರೂ ಲವ್ ಅಂತ ಹೇಳಿ ನಿರ್ಧಾರ ಮಾಡಬಾರ್ದು. ಇನ್ನು ಕೆಲವೊಂದಿದೆ ಟೈಮ್ ಪಾಸ್ ಅಥವಾ ಮ್ಯಾನಿಪ್ಯುಲೇಷನ್ ಅಂತ ಹೇಳಿ, ಇದು ಕೂಡ ತುಂಬಾ ಅಪಾಯಕಾರಿ. ಕೆಲವರು ರಿಲೇಶನ್ಶಿಪ್ ಬೇಕು ಅಥವಾ ಪ್ರೀತಿ ಬೇಕು ಅಂತ ಹೇಳಿ ಹುಡ್ಕೋದಿಲ್ಲ. ಅವ್ರಿಗೆ ಬರೀ ಅಟೆನ್ಷನ್ ಬೇಕಾಗಿರುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ, ಒಂದು ಎಕ್ಸೈಟ್ಮೆಂಟ್ ಬೇಕಾಗಿರುತ್ತೆ. ತಮ್ಮದೇ ಅದು ಯಾವುದೋ ಒಂದು ಉದ್ದೇಶದಲ್ಲಿ ಆರಂಭದಲ್ಲಿ ಅವರು ತುಂಬಾ ಕೇರಿಂಗ್ ಆಗಿರ್ತಾರೆ, ನೀನೇ ನನ್ನ ತುಂಬಾ ಲವ್ಯಬಲ್ ಪರ್ಸನ್ ಅಂತ ಹೇಳೋದು, ನಿನ್ನನ್ ಬಿಟ್ರೆ ಬೇರೆ ನನ್ಗೆ ಯಾರು ಬೇಡ ಅಂತ ಹೇಳೋದು, ನಿನ್ನನ್ ಮಾತ್ರ ಪ್ರೀತಿಸ್ತೇನೆ ಅಂತ ಹೇಳೋದು. ಆಮೇಲೆ ನಿಧಾನವಾಗಿ ನಿನ್ ಫ್ರೆಂಡ್ ಯಾಕೆ ನಿನ್ ಹತ್ರ ಯಾವಾಗ್ಲೂ ನಿನ್ ಕಾಲ್ ಮಾಡೋದು, ಅವ್ರ ಜೊತೆ ಮಾತಾಡ್ಬೇಡ, ನಿನ್ ಪೇರೆಂಟ್ಸ್ಗೆಲ್ಲ ನಮ್ ಬಗ್ಗೆ ಹೇಳ್ಬೇಡ, ನಮ್ಮಿಬ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ನನ್ ಮೇಲೆ ನಂಬಿಕೆ ಇದ್ರೆ ಇಂಥದನ್ ಮಾಡು, ನನ್ನನ್ ಪ್ರೀತಿಸ್ತಾ ಇದ್ರೆ ನೀನ್ ಪ್ರೂವ್ ಮಾಡು, ಇದೆಲ್ಲವೂ ಕೂಡ ರೆಡ್ ಫ್ಲಾಗ್ ಅನ್ನ ತೋರಿಸುತ್ತೆ. ಮತ್ತೆ ನಾವು ಕೇಳ್ಕೊಳ್ಬೇಕು ಅವರೊಂದಿಗೆ, ಒಂದ್ ವೇಳೆ ನಾನು ಇಷ್ಟಪಟ್ಟಂತಹ ವ್ಯಕ್ತಿಯೊಂದಿಗೆ ಇರ್ಬೇಕಾದ್ರೆ ನಾನು ನಾನಾಗಿಯೇ ಇರಬಹುದಾ, ನಾನು ಯಾವತ್ತಾದ್ರೂ ನೋ ಅಂತ ಹೇಳಿದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಗೌರವಿಸ್ತಾರ, ಅಥವಾ ನನ್ ಅವರಿಂದಾಗಿ ನನ್ನ ಓದ್ ಹಾಳಾಗ್ತಾ ಇದೀಯಾ, ಅವರಿಂದಾಗಿ ನಾನು ಏನು ಗುರಿಯನ್ನ ಇಟ್ಕೊಂಡಿದ್ದೆ ಅದು ಹಾಳಾಗ್ತಾ ಇದೀಯಾ, ಅವರಿಂದಾಗಿ ನಾನು ನನ್ನ ಕುಟುಂಬದವರ ಜೊತೆಗಿನ ಸಂಬಂಧ ಹದಗೆಟ್ಕೊಳ್ತಾ ಇದ್ದೇನಾ, ಅಥವಾ ನಾನೊಂದ್ ವೇಳೆ ಮಾತಾಡ್ಲಿಲ್ಲ ಅವ್ರ ಜೊತೆಗೆ ಅಂತ ಹೇಳದ ತಕ್ಷಣ ಅವರು ನನ್ಗೆ ಬ್ಲಾಕ್ ಮೇಲ್ ಮಾಡ್ತಾರ, ಅಥವಾ ಈ ಒಂದು ಸಂಬಂಧ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದನ್ನ ಕಡಿಮೆ ಮಾಡ್ತಿದ್ಯಾ ಜಾಸ್ತಿ ಮಾಡ್ತಿದ್ಯಾ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡಾಗ ನಿಮ್ಮ ಉತ್ತರಗಳು ನಿಮ್ ಹೃದಯಕ್ಕಿಂತ ಜಾಸ್ತಿ ಸತ್ಯವನ್ನ ಹೇಳತ್ತೆ. ಇನ್ನೊಂದು ಈ ಪರಿಚಯ, ಈಗ ಯಾವುದೋ ಒಂದು ಸ್ಟ್ರೇಂಜರ್ಸ್ ಜೊತೆಗೆ ಅಪರಿಚಿತರ ಜೊತೆಗೆ ಹಾಯಿಯಿಂದ ಶುರುವಾಗುವಂತಹ ಫ್ರೆಂಡ್ಶಿಪ್ ಕೆಲವೇ ದಿನದಲ್ಲಿ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿ ಬಿಟ್ಟಿರುತ್ತೆ. ಫೋಟೋ ಕಳ್ಸೋದು, ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದು, ವಾಯ್ಸ್ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಆ ವಿಡಿಯೋ ಕಾಲ್ ಮಾಡಿದಾಗ ಸ್ಕ್ರೀನ್ ಶಾಟ್ ತೆಗ್ದು ಇಟ್ಕೊಳ್ಳೋದು, ಅದರಿಂದ ಆಮೇಲೆ ಬ್ಲಾಕ್ ಮೇಲ್ ಮಾಡೋದು, ನಿನ್ ಫೋಟೋ ಕಳ್ಸು ಪ್ರೈವೇಟ್ ಫೋಟೋಸ್ ಗಳಿಗೆಲ್ಲ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಇರ್ಬೇಕು ನಾನು ಹೇಳೋದಾದ್ರೆ. ಮತ್ತೆ ಲಾಸ್ಟ್ ಮಾತಂತ ಹೇಳಿದ್ರೆ, ಆ ಮಹಿಳೆ ಯಾವ್ದಕ್ಕೂ ಅನ್ಸ್ಬಾರ್ದು, ಯಾವ್ದಕ್ಕೂ ಒಳಗ್ಬಾರ್ದು. ಈಗ ಇನ್ನು ಉತ್ತಮ ಸಾಧನೆ ಮಾಡ್ತಾ ಮಾಡ್ತಾ ಒಂದು ವಿಶ್ವದ ಪ್ರತಿ ಒಂದು ಮೂಲೆ ಮೂಲೆಗೂ ಹೋಗ್ಬೇಕು. ಮೂಲೆ ಮೂಲೆ ಈಗ ಹಳ್ಳಿ ಹಳ್ಳಿಗಳಲ್ಲೂ ವುಮೆನ್ ಎಂಪವರ್ಮೆಂಟ್ ಆಗ್ಬೇಕು, ಮಹಿಳಾ ಸಬಲೀಕರಣ ಆಗ್ಬೇಕು. ನಾನು ಹೇಳೋದಾದ್ರೆ ಎಲ್ಲಾ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು.
1: ರೇಡಿಯೋ ಕೇಂತಿಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಇದರಲ್ಲಿ ಇದೀಗ ಗೌರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇವಳು ಯಾರು ಬಲ್ಲೆ ಏನು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕೆ ಎಸ್ ನರಸಿಂಹಸ್ವಾಮಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1963 ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: strength, courage, and achievements of women everywhere. Women play many roles in our life as mothers, daughters, sisters, friends, and leaders. Their dedication, resilience, and kindness inspire us every single day. Behind every strong community, there are an inspiring woman making a difference and sharpening a brighter future. Let us respect, appreciate, and support every woman today and every day. Happy Women's Day.
1: Radio Kentip ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತೈರಿ ರೇಡಿಯೋ ಕುಂದಾಪ್ರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅನ್ನಪೂರ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕನ್ನಡವೇ ತಾಯಿ ನುಡಿ ಎನ್ನುವಂತಹ ಒಂದು ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಶ್ರೀ ಉದಯ್ ಶಂಕರ್ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡ ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಬೀಸೋ ಗಾಳಿಯಲ್ಲಿ ಹರಿವ ನೀನಾಲಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಈ ಒಂದು ಚಿತ್ರ 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಚಂದವಳ್ಳಿಯ ತೋಟ ಎನ್ನುವಂತ ಒಂದು ಚಿತ್ರದ ಗೀತೆ, ಸುಮಬಾಲಯ ಪ್ರೇಮದ ಸಿರಿಯೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಲ್ಲಾ ಈಶ್ವರಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಒಂದು ರಚನೆಯನ್ನ ಕೇಳೋಣ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ 1950-64 ದಶಕದ ಸುಂದರವಾಗಿರುವಂತಹ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದು ಇದರಲ್ಲಿ ಸುಮಧುರವಾದಂತಹ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಜಗಜ್ಯೋತಿ ಬಸವೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ. ಆಲಿಂಗನದಲ್ಲಿ ಸ್ವರ್ಗದ ಸುಖವಿದೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಕೇಳಿ ಆನಂದಿಸೋಣ. ಈ ಒಂದು ಚಿತ್ರ 1959 ತೆರೆ ಕಂಡಿರುವಂತ ಒಂದು ವರ್ಷ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಸರೋಜಾದೇವಿ ಅವರ ಒಂದು ಅಭಿನಯದ ಅದ್ಭುತವಾದಂತ ಗೀತೆ.
1: ಸ್ವಾಮಿ, ಇಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ಕಂಡು ನಿಮಗೆ ತುಂಬಾ ದುಃಖವಾಗುತ್ತದೆಯಲ್ಲವೇ?
2: ಹೌದು ತಾಯಿ.
1: ನನ್ನೊಂದಿಗೆ ಬನ್ನಿ, ಆ ಜೀವವು ನಿಮ್ಮ ಪಾದ ಸೇವೆ ಮಾಡಿ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳುತ್ತೇನೆ. ನಿಮ್ಮ ಮನಸ್ಸಿಗೆ ಸ್ವಲ್ಪವೂ ನೋವಾಗದಂತೆ ಸುಖ ತಂದಿಡುತ್ತೇನೆ.
2: ನಿಜವಾದ ಸುಖವೆಲ್ಲಿದೆ ಪಲ್ಲೆಯ ತಾಯಿ? ಇದೋ ನೋಡು, ಹರನ ಶರಣರ ಪಾದದ ಆಲಿಂಗನದಲ್ಲಿ ಸ್ವರ್ಗದ ಸುಖವಿದೆ.
3: ಆಲಿಂಗನದಲ್ಲಿ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರ ಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೈವಾರ ಮಹಾತ್ಮೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಯಾರಲ್ಲಿ ಬೇಡಲಿ ಅಯ್ಯ ಎನ್ನುವಂತಹ ಒಂದು ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಈ ಒಂದು ಚಿತ್ರ 1961 ತೆರೆ ಕಂಡಿರುವಂತಹ ಒಂದು ವರ್ಷ ಇದು. ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ ಹಾಗೂ ಜಿವಿ ಅಯ್ಯರ್, ಕೆ ಎಸ್ ಅಶ್ವಥ್, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಸರ್ವರಿಗೂ ನಮಸ್ಕಾರಗಳು. ನಾನು ಸ್ವಾತಿ. ಸ್ತ್ರೀ ಸೃಷ್ಟಿಯ ಮಂಗಳಗಾನ, ಸಹನೆಯ ಸಾಗರ, ಸೌಂದರ್ಯದ ಸಿಂಹಾಸನ, ಅವಳ ನಗು ಚಂದ್ರನ ಚೈತನ್ಯ, ಅವಳ ಹೃದಯ ಪ್ರೀತಿ ತುಂಬಿದ ದೇವಾಲಯ, ಅವಳು ನಡೆಯುವ ದಾರಿಯಲ್ಲಿ ಧೈರ್ಯದ ಹೂವುಗಳು ಅರಳುತ್ತವೆ, ಅವಳು ಮಾತನಾಡುವ ಕ್ಷಣದಲ್ಲಿ ಪ್ರೇರಣೆಯ ಗಾಳಿ ಬೀಸುತ್ತದೆ. ಸ್ತ್ರೀ ಎಂದರೆ

0: ಸ್ವರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಅಮ್ಮ, ಹಲ್ಲು ನೋವು.
3: ಕೂಡ್ಲೆ ಹೋಗು ಜೇಷ್ಣ ದಂತ ಚಿಕಿತ್ಸಾಲಯಕ್ಕೆ. ಡಾಕ್ಟರ್ ಪ್ರಸನ್ನ ಎ ಚಂದನ್ ದಂತ ವೈದ್ಯರು ಇಲ್ಲಿ ಲಭ್ಯರಿರ್ತಾರೆ. ಸಮಯ ಬೆಳಿಗ್ಗೆ 9:30 ಮಧ್ಯಾಹ್ನ 1 ತನಕ ಮತ್ತು ಸಂಜೆ 5 7:30 ತನಕ ಜೇಷ್ಣ ದಂತ ಚಿಕಿತ್ಸಾಲಯ, ಶ್ರೀ ವಿಜಯದುರ್ಗ ಕಾಂಪ್ಲೆಕ್ಸ್ ಹೂವಿನ ಮಾರುಕಟ್ಟೆ ಎದುರು, ಪಾರಿಜಾತ ಸರ್ಕಲ್, ಕುಂದಾಪುರ. ಸಂತಸದ ನಗು, ಸಂತಸದ ಜೀವನ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಂದ್ರೆ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತಿಪ್ಪು ಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿ ಅವರು ನಮ್ಮೊಟ್ಟಿಗಿದ್ರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ. ನಮಸ್ಕಾರ.
3: ಹೇಗಿದ್ರಿ ಸರ್, ಹುಷಾರಿದ್ರಿಯಾ? ನಿಮ್ ಧ್ವನಿ ಲಾಯ್ಕಿತ್ ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿದ್ದೀರಿ?
4: ನಾನು ಒಂದು 26 ವರ್ಷದಿಂದ.
3: 26 ವರ್ಷದಿಂದ.
4: HM
3: ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
4: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
3: 7 ವರ್ಷ ಆಯ್ತು. ಯಾವ್ದು ಲೈಕ್ ಆಯ್ತು?
4: ಅಡ್ಡಿಲ್ಲ, ಪರವಾಗಿಲ್ಲ.
3: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳೆ ಅತ್ತ, ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳೆ ಅತ್ತ?
4: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
3: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
4: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸ್ಬೇಕು.
3: ತುಂಬಾ
4: ಪ್ರೀತಿಸ್ತೀವಿ.
3: ತುಂಬಾ ಇಷ್ಟ?
4: ಅದಿಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರು ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
3: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
4: ನಾನು ಹಿಂದೆ ಸೋಷಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
3: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
4: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರ್ ಇದೆ.
3: ಇದೆ, ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರ್ ಮಕ್ಕಳಿದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆಯಲ್ಲ?
4: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕವು, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ. ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
3: ಒಂದ್ ಕಾಲದಲ್ಲಿ ಸರ್. ನಾವು ಅಲ್ಲಿ ಹೈಸ್ಕೂಲ್ ಹೋಗಪತಿಗೆ ನಮ್ಮ ಅಪ್ಪ ಬಿದಿಕೊಳ್ಳೋ ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು, ನಮ್ಮ ಮಗಿಗೆ ಒಂದ್ ಸೀಟ್ ಕೊಡಿ. ಈ 250 247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದೆ ಬೇಡ, ಅಲ್ಲಿ ಹೋಯ್ತು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು. ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
4: ಅಂತ ಪರಿಸ್ಥಿತಿ ಬಂದಿದೆ.
3: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಈ ಬಗ್ಗೆ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣ ಎಲ್ಲ ಟೀಚರ್, ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡು ಸುಮಾರು ಟೈಮ್. ಯಾಕೆ ಗೊತ್ತಾ? ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳನ್ನ, ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ, ಆಕರ್ಷಣೆಗಳು. ನಿಮ್ಗೆ ಎಂತ ಅನ್ಸುತ್ತೆ ಆ ಬಗ್ಗೆ?
4: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ, ಎಲ್ಲ ಕಡೆ ಈಗ ನಾವು ನೋಡ್ತೇವೆ, ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು,
3: ಶಾಲೆಗಳು.
4: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗಿದ್ರು ಈ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
3: STD ಬೂತ್
4: ಇದ್ದಿತ್ತು. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಆಗಿರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಆಗಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ಇದ್ರ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
5: ಓಕೆ, ನಾನು ಇನ್ವೈಟ್ ಮಾಡೋದ್ ಈ ವಿಷಯ ಡಿಸ್ಕಸ್ ಮಾಡಕಂತು ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪು ಕೋಯ್ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರು. ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
4: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
5: ನಮ್ಗೆ ಕಾಳುವಾರ ಅಂದ್ಕೂಡ ನೆನ್ಪಪ್ಪದ್ ಕಾಳುವಾರ ಷಷ್ಠಿ.
4: ಹೌದು,
5: ಷಷ್ಠಿ ಬಂದ್ರೆ ಅದ್ರ ಕಾಳುವಾರ ಗೋತಿಲ್ಲ, ಷಷ್ಠಿ ಗೋತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹಬ್ಬದಂದ ಅರ್ಥ.
4: ಹೌದು.
5: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
4: ಬರ್ದದಲ್ಲ, ಹಿಂದೆ ಜನಪದ
5: ಮೊದ್ಲಿಂದಾನೆ ಇದ್ದದ್ದ
4: ಜನಪದರೆ ಅದನ್ನ ಇದ್ ಮಾಡಿದ್ದಾರೆ.
5: ವೆರಿ ನೈಸ್, ಬ್ಯೂಟಿಫುಲ್, ಹೇಳಿ ಸರ್.
4: ಕಾಳು

0: ಸೂಪರ್. ಇಷ್ಟೆಯಾ ಎರಡಲೇನ?
1: ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ ಹೋಗಿದ್ದೇ ಇರ್ತದೆ, ಬಾಗಳ ಮರ
0: ಹೌದು,
1: ಅದ್ರ ಹೂ ಎಲ್ಲ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲೇ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ ಕೇದಗಿ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗುದೇ ಇಲ್ಲ,
0: ನಿಜ.
1: ಏನೇನಲ್ಲ ತಂದು
0: ಆದ್ರ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ, ಯಾವ
1: ಅಲ್ಲ ಅಲ್ಲ
0: ಅಂದ್ರೆ ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ತುಂಬಾ ಅಲ್ಲ, ಆದ್ರೆ ಆ ಸ್ಮೆಲ್ ಕೊಡುವಂತ ಖುಷಿ ಇದೆಯಲ್ಲ. ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿಪತಿ ಕಂಡದ್ದ, ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೆ ನಾವು ಮುಡ್ಕಂದು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದ್ವೆಗಳಿಗೆ ಒಂದ್ ಕಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ, ತುಂಬಾ ಪರಿಮಳ ಅಲ್ಲ. ಇವನ್ ಕ್ಯಾದಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೂಗ, ಸಿಂಗರ್ ಹೂಗ್ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ಏನಾದ್ರು ಕುತ್ಕೊಂಡ್ರೆ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತು ಕಾಣೆ, ಅದೊಂದು ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗೆ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಅನ್ನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡದೆ ಬೇರೆ. ಅದು ಯಾವ್ದು ಒಂಥರ ಘಾಟ್ ಅಲ್ಲ ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕ ದೇವರು ನಾವು ನೋಡ್ತೇವೆ, ಅಮ್ಮನವ್ರ ದೇವಸ್ಥಾನ ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನ ವರ್ಣನೆ ಮಾಡುವಂತ ಗೀತೆ, ಕೊಲ್ಲೂರ ಮೂಕಾಂಬೆ

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ
0: ಕೊಲ್ಲೂರಮ್ಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು
1: ಚಕ್ರ
0: ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ ಆಯ್ತಂತೆ.
1: ವಾವ್, ಇಷ್ಟು ಲೈಕ್ ಇತ್ತು ಕತೆ,
0: ಶುಭ ಆಯ್ತಂತೆ.
1: ಜನಪದ ಕತೆ, ಇಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡು ಚಕ್ರಿ ಸರ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ
0: ಚಿನ್ನ.
1: ಅಂದ್ರೆ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ಕೊಂಡ್ ಕಂಬಗಾತಿ.
0: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದ್ ಮಾಡುದು, ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ, ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: ಚಪ್ಪಾಳೆ ಲಾಯ್ಕ್ ಐ ಸರ್, ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು,
1: ಮಗುವಿನ ವರ್ಣನೆ ಮಾಡುವಂತ
0: ಎಷ್ಟು ಲಾಯ್ಕ್ ಅಲ್ಲ. ಹೆತ್ತಬ್ಬಿಗೆ ಹೆಗ್ನ ಮುದ್ದಂಬ್ರ,
1: ಮಗು ಹೇಗೆ ಇರ್ಲಿ ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ, ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ, ತನ್ ಮಗುವೆ ಮುದ್ದು
0: ಅಲ್ದ, ಅದಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ. ಸೊ ನೈಸ್. ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ, ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ?
1: ಹಾ, ನಾನಂದ್ರೆ ನನ್ನ ಕನ್ನಡ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ, ಭಾವಗೀತೆ ಬರ್ತದೆ, ಜನಪದ ಬರ್ತದೆ, ಲಾವಣಿ ಬರ್ತದೆ.

0: ಅಷ್ಟ ಇದ್ದೀರಾ?
1: ಅವರು ನನಗೆ ಗುರುಗಳು, ಅವ್ರು ನನಗೆ ಗುರುಗಳು. ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು. ನಾ ಸಾಧಾರಣ 4ನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ.
0: 4ನೇ ಕ್ಲಾಸಿಂದನೆ
1: 4ನೇ ಕ್ಲಾಸಿನಿಂದ ನಾನು ಶಾಲೆಯಲ್ಲಿ ಕಟ್ಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ, ಅವ್ರು ಒಂದು ಸ್ಪರ್ಧೆ ಇಟ್ಟಿದ್ರು, ಸಂಗೀತ ಸ್ಪರ್ಧೆ. ನಾವು 3 ಜನ ಹೋಗಿತ್, ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ, ಮತ್ತೊಬ್ರು ಸದಾನಂದ ಐತಾಳ್ರ ಅಂತ. ನಾವು 3 ಜನ, ನಂಗ್ ಸಂಗೀತದಲ್ಲಿ ಪ್ರಥಮ, ಇನ್ನೊಬ್ರು ಚಿತ್ರದಲ್ಲಿ, ಸುಬ್ಬಣ್ಣನಿಗೆ ಪ್ರಥಮ, ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ. ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ. ಅಲ್ಲಿಂದ ನಾವು ಸ್ಟಾರ್ಟ್.
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ,
1: ಆಗಳಿಗೆ ಹಾಡ್ತಿದ್ದೆ.
0: ನಿಮ್ಮ ಹಾಡ್ಗೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು. ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು. ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್, ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು. ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ, ತುಂಬಾ ತುಂಬಾ ಒಳ್ಳೇದೆ ಅದು, ಹೇಳ್ತಾರಲ್ಲ ಉಚ್ಛ್ರಾಯ ಮಟ್ಟದಲ್ಲಿದೆ. ಸೊ ತುಂಬಾ ಲಾಯ್ಕ ಇತ್ತು ಸರ್ ನೀವು ಹಾಡಿದ್ದು. ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ? ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಂಗೆ ಈಗಲೂ ನೆನಪಿದೆ, ನನ್ನ 8ನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದ್ಯ ವಿವೇಕದಲ್ಲಿ, ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರದ್ ರಾಗ ಹಾಕುದು, ಹಾಡುದು, ಮತ್ತೆ ನಮ್ಮ ಹತ್ರ ಹಾಡಿಸುದು. ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗುವತ್ತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿರ ಆ ರಾಗದಲ್ಲಿ ಹಾಡ್ತಾ ಇದ್ದೆ. ಓ ನನ್ನ ಚೇತನ, ಅವ್ರಾವತ್ ಎಂತ ಹಾಡಿರ್ಸಿರ. ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ, ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಅಂತ ಹೇಳಿಕೊಟ್ಟಿರ. ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತಿದ್ದೆ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು. ಮತ್ತೆ ಈಸಿ ಅಂತ ಕೇಳಿದ್ರೆ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ, ಲಾಸ್ಟ್ ಲೈನ್ ಇರುತ್ತೆ, ಮಧ್ಯದಲ್ಲೆಲ್ಲ ಬಿಟ್ಟದನ್ನು ತುಂಬಿಸಕಲ್ಲ. ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್,
1: ನೆನಪುಳಿತದೆ.
0: ನೆನಪಿಟ್ಕೊಳ್ಳಿಕ್ ಇದೊಂದು ಒಳ್ಳೆ
1: ಅವರಿಗೆ ಆಸಕ್ತಿ ಬರ್ತದೆ ಸ್ವಲ್ಪ.
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ. ಕ್ಲಾಸ್ ಅಲ್ಲಿ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ಲಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು ಎಪ್ಪತ್ತಿಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು, ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದು ಅಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ. ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು. ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದೀರ ಅಂದ್ರೆ ಭಾರಿ ಖುಷಿ.
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ.
0: ಓಕೆ,
1: ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ. ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ, ಸಂಕಲ್ಪ ಗೀತೆ ಅಂತ. ಆ ಸಂಕಲ್ಪ ಹೇಗಿದೆ?
0: ಯಾವ್ದು ಹೆಂಗಿತ್ತು?
1: ಯಾವ್ದು
0: ಆ ಸಂಕಲ್ಪ ಗೀತೆ? ಯಾವ್ದು?
1: ಕಲು

0: ಕರೆತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ.
1: ಸೊ
0: ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವೀಗ ಹಾಡಿದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ ಆತ್ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ?
1: ಮುಂದಿನ ಹಾಡು ಬೆಳಗಾಗ ನಾನಿದ್ದೂ

0: ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ಮ ಜನಪದದಲ್ಲಿ
1: ಜನಪದ ಸಂಗ್ರಹ. ಸಂಜೆ ಅವ್ರು ಊಟ ಮಾಡುವ ತನಕ, ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ, ಉದಾಹರಣೆಗೆ ಬಳುಕೂರು, ಹಾಗೆ ಕಂದಾವರ, ಕಾಳವಾರ, ಕೋಣಿ, ಈ ಭಾಗದಲ್ಲೆಲ್ಲ, ಯಾಕೆ ಕೇಳಿದ್ರೆ ನನ್ನ ತಾಯಿಯು ಚೆನ್ನಾಗಿ ಹಾಡ್ತಿದ್ರು. ತುಂಬಾ ಚೆನ್ನಾಗಿ ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಎನ್ನುವಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ
0: ಹಾಡ್ಕೊಂಡಿದ್ರು
1: ಅವ್ರು ಹಾಡ್ತಿದ್ರು. ಇಲ್ಲ, ಅವ್ರು ತೀರ್ಕೊಂಡ್ರು ಎರಡ್ ಮೂರು ವರ್ಷದ ಹಿಂದೆ.
0: ಹೌದೌದು. ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು, ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು, ಅಳು, ಖುಷಿ, ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ, ಅವರು ನನಗೆ ಸುಮಾರು, ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ, ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ, ಅಂದ್ರೆ ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು, ಅವರೇ ಪದ ಪದ ಸೇರಿ ಕಟ್ಟಿ
0: ಹಾಡ್ತಿದ್ರು.
1: ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ, ಅಂದ್ರೆ ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ ಆ ಮಗು, ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ, ಮುಂದೆ ಓದ್ಲಿ, ನನ್ ಮಗ ಒಳ್ಳೆ ಇದಾಗ್ಲಿ, ವಿದ್ಯಾವಂತನಾಗ್ಲಿ, ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು. ಅಂದ್ರೆ ಅವರ ಆಸರಿಕೆ ಬೇಸರಿಕೆ, ಅವರ ಒಂದು ನೋವು ನಲಿವು, ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ, ಅಂದ್ರೆ ಅವರ ಏಕತಾನತೆ, ಅಂದ್ರೆ ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ, ನಟ್ಟಿ ನೋಡುವಾಗ್ಲಿ ಇರ್ಬೋದು, ಕೆ ಜಿ ಎಫ್ ಹೋಗಿರ್ಬೋದು, ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ, ಅಪಾರಿಜಾತದ ಹೂವು ಪಾಗರ ಕಬ್ಬಿತ್ತು, ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ, ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣ್ತಿತ್ತು.
0: ಹೌದು,
1: ಇವ್ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು, ಆ ಶೋಭನೆ ಹಾಡೇನಿತ್ತು, ಮತ್ತೆ ಈ ರಾಜ ರಾಣಿಯರ ಕತೆ, ಜನಪದ ಕತೆ ಬರ್ತದಲ್ಲ, ಗಾದೆಗಳ ಸಂಗ್ರಹ ಅದನ್ನೆಲ್ಲ ಮಾಡಿ. ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ, ಆಗ ಕ್ಯಾಶೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು
1: ರೆಕಾರ್ಡ್
0: ಮಾಡೋದು, ರಿವೈಂಡ್ ಮಾಡೋದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ
0: ತಿರ್ಸದ, ಆ ರೀಲ್ ವೇರೆ ಅಲ್ಲಿ ಸಿಕ್ಕಾಕಂದ, ಅದು ತುಂಡಾಪದ, ಅದನ್ನ ಮತ್ತೆ ಗೊಮ್ಮಾಕಿ ಒಣಸು, ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ ತಿರ್ಸಿ ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಅದ್ರಲ್ಲಿ ಒಂದ್ ನಾಲ್ಕು ಪದಗಳಲ್ಲೇ ಕೊಟ್ಟಾಯ್ಬೋದು, ಯಾಕಂದ್ರೆ ರೀಲ್ಲೇ ಕೊಟ್ಟು ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತೀತಿ. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರೂ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ, ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವುದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೆ ಒಂದು ಒಂದು ಕ್ಷೇತ್ರ ಕಾರ್ಯ ಬಂತು, ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನ್ ಕಡೆಗೆ ಅಲ್ಲಿ ಒಂದು ವಾರ ಇದ್ದಿದ್ದೇನೆ, ಅಲ್ಲೇ ಇದ್ದು ಇದಕ್ಕೆ
0: ನೀವು
1: ಕ್ಷೇತ್ರ ಕಾರ್ಯ ಅಂದ್ರೆ ಫೀಲ್ಡ್ ವಿಸಿಟ್ ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು. ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ಅದೊಂದು ಪ್ರಶ್ನೆವಳಿದಿತ್ತು. ಹಂಪಿ ಯೂನಿವರ್ಸಿಟಿ ಅವರೇ ಪ್ರಸಾರಾಂಗದವರೇ ಇದ್ ಮಾಡಿದ್ದು, ಅದನ್ನ ನಾವೆಲ್ಲ ಪ್ರಶ್ನೆಗಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡ್ದ ಭೌತಿಕವಾದಂತಹ ಸೌಲಭ್ಯ, ನೀರಿನ ಸೌಲಭ್ಯ ಉಂಟ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟ, ಆಟದ ಮೈದಾನ ಉಂಟ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಏವಿನ್ ಅವ್ರ ನನ್ಗ ಆಗ ಆ ರೀತಿ ಅಲ್ಲಿ ಕರ್ಕೊಂಡು ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳ್ಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದದ ಸಾಹಿತ್ಯ ಇದ್ರದ್ದೆಲ್ಲ ಕಳ್ಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟು ಅಂತ ಹೇಳ್ತಾರಲ್ಲ ಅದು ಆಯ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ಮ ಚಂದನ್ ಬಳಿಯವ್ರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲಿ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವ್ರೇ ಇದ್ ಮಾಡುದು ಅದನ್ನ. ಕೋಟೇಶ್ವರದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವ್ರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು. ಅವರು ಅಮೃತ ಸೋಮೇಶ್ವರರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ, ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿ ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಇನ್ನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಹೇಳಿ ಹೇಳಿ ತಮ್ಮ.
1: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್, ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು. ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ, ಈಗ ನೀವು ಹಾಡೋತ್ತಿಗೆ ನಿಮ್ಗೆ ಹಾಡುವಾಗ ಟೊಮಕೆ ಅಂತ ಹಿಡ್ಕೊಂಡ್ಕೆಯ?
1: ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ, ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ. ಅಂದ್ರೆ ಈ ಹಿಂದೆ ಯುವಜನೆ ಮೇಳಕಲ್ಲ ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್ ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್, ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯುವಜನ ಮೇಳ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ ಕಾಳ್ವರ್ ಕಾರದ ಕಾಲ ನಾಟಕ ಅಂತ ಹೇಳಿ,
0: ಕನ್ನಡದಲ್ಲ
1: ಅಲ್ಲ ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನು ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿದ್ವಿ.
0: ನಾಟಕದ ಹೆಸರು ಎಂತ?
1: ಕಾಲ ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದಾರೆ ಇಲ್ಲೇ ಮಾಧವ ಮಂಟಪದಲ್ಲೇ ಬಣ್ಣರ್ ಸ್ಕಾರ್ಸ್ ಕಾಲೇಜ್ ಎಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯು ಎಸ್ ಶೇಣೆಯವರು ಎಲ್ಲ ಇದ್ರಲ್ಲಿ ಕಮಿಟಿಯಲ್ಲೇ ಇದ್ರು, ಮಂಜುನಾಥ್ ಕೆ ಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲೇ ಅದನ್ನ
0: ಮಾಡಿದ್ರಿ.
1: ಮಾಡಿದ್ರು ಕಾಳರ್ಕಾರದ್ದು ಅವರದ್ದು ಬಹಳ, ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟೋ ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ, ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ರಾಜ್ಯೋತ್ಸವಕ್ಕೆ ಹಾಕಿದ್ರು ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರ ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು ಓಕೆ. ಈಗ ಸಾಕ್ರಟಿಸ್ಗೆ ಕೂಡ ಸಾಕ್ರಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಕಂಚಿದ್ ಯಾರು ಕೇಳಿದ್ರೆ ಸಾಕ್ರಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತು ಗೊತ್ತಿಲ್ಲ, ಬಟ್ ಶಿಷ್ಯಂದ್ರೆ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ. ಭಜನೆ ಹಾಡ್ತೇನೆ ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಒಂದ್ ಸುರ್ಲು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತಾ?

0: No.
1: ಓ ನೋಡ್ತಾ ಇತ್ತು, ಕಾಂತ ಲೈಕ್ ಇತ್ತ. ಓಕೆ, ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ ಅಲ್ಲ?
2: ಭಾವಗೀತೆ.
1: ನಿಮ್ ಫೇವ್ರೆಟ್ ಒಂದು ಹಾಡು ಯಾವ್ದಾದ್ರು ಸರ್? ಚೂರು

0: ஓ ஓ ஓ ஓ வா, ಗಾಯಕ ಅಲ್ಲ ಅಂದ್ರೆ ಇಷ್ಟ ಲೈಕ್ ಹಾಡ್ರು, ತುಂಬಾ ಲೈಕ್ ಐ ಸರ್. ಸೊ ನಿಮ್ಗೆ ಒಂದ್ ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಗ್ತಾ ಇರ್ತೇನೆ, ಗುಣಗ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ, ನಿಮ್ದು ಎಂತ ಹಾಳು ರಗಳಿ ಪಾಪ, ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ ಯಾರು ನೆಗೆಡೋದಿಲ್ಲ ಅಂದ್ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ, ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗ್ ಬೈಕಲ್ಲಿ ಹೋಗೋದಾದ್ರು ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು ಅಂದ್ರೆ ಹೇಳ್ತಾರೆ, ಹಾಡಿ ಹಾಡಿ ರಗಳ ರಾಗ ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ ಅಂದ್ರೆ, ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲೇ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲ
0: ಹಾಡ್ತೀರಿ ಸರ್? ಹೆಂಡತಿ ಎದ್ರೆ ಹಾಡ್ತೀರಿ?
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ ಹೆಂಡತಿಗೆ ಎದ್ರೆ? ಹೆಂಡತಿಗೋಸ್ಕರ ಹೆಂಡತಿ ಸುಟ್ಟು ಮಾಡ್ಕೊಂಡಿದ್ರ ಹೂ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ. ಇಲ್ಲ
1: ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಮಾಲತಿ ಅಂತ.
0: ಮಾಲತಿ ಸಿಟ್ಟೇ ಮಾಡ್ಕಂತಿಲ್ಲ.
1: ಟೀಚರ್ ಆಗಿದೆ.
0: ಟೀಚರ್ ಅವರು?
1: ಹೌದೌದು.
0: ತುಂಬಾ ಪುಣ್ಯವಂತರು ಸರ್ ನೀವು. ಸಿಟ್ಟು ಮಾಡ್ಕೊಂಡಿದ್ದು ಹೆಂಡತಿ ಸಿಕ್ಕಿರ್ ನಿಮ್ಗೆ. ಓಕೆ, ಎನಿವೇಸ್, ಈಗ ಹೆಂಡತಿಗೆ ಒಂದ್ ಹಾಡು ಹಾಡುದಾರೆ ನೀವು ಮನೆಗೆ.

0: ವಾವ್, ಹೆಂಡತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ.
1: ಬೆಳಕು, ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯೂ ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿ ಅವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ ಆಕ್ಚುಲಿ, ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ, ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದ ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನೂ ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತ್ರುಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರ ಕಾರ್ಸ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ. ಮತ್ ಸಿಕ್ವಕ, ಬಾಯ್ ಬಾಯ್.
2: ಮೇಡಮ್, ಮೇಡಮ್, ನಂಗೆ ಕಂಪ್ಯೂಟರ್ ಕಲಿಕ್ ಕುಂದಾಪುರದಲ್ಲಿ ಒಂದ್ ಒಳ್ಳೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಎಲ್ಲಿತ್ತು?
0: ಚಿನ್ಮಯ ಆಸ್ಪತ್ರೆ ಎದುರು ಚರ್ಚ್ ರೋಡ್ಗೆ ಇತ್ತಲ್ಲ ಮಾರೆ, ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್. 3 ತಿಂಗಳ ಕೋರ್ಸು, 6 ತಿಂಗಳ ಕೋರ್ಸು, ವೆಬ್ ಡಿಸೈನ್, ಜಾವಾ, ಸಿ ಮತ್ತು C++, AI ವಿತ್ ಪೈಥಾನ್, ಟ್ಯಾಲಿ ವಿತ್ GST, ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಆಂಡ್ರಾಯ್ಡ್ ಡೆವಲಪ್ಮೆಂಟ್, ಡೇಟಾ ಸೈನ್ಸ್, ಎಲ್ಲ ಕಲಿಲ ಕಾಣಿಲ್ಲ. ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್.
2: ಹೌದಾ, ನಾ ಹೊರಟೆ. ಅಡ್ರೆಸ್?
0: ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್, ಶಿವಪ್ರಸಾದ್ ಬಿಲ್ಡಿಂಗ್, ನಿಯರ್ ಚಿನ್ಮಯಿ ಹಾಸ್ಪಿಟಲ್, ಚರ್ಚ್ ರೋಡ್, ಕುಂದಾಪುರ. ನಿಮ್ಮ ಉತ್ತಮ ಕಂಪ್ಯೂಟರ್ ಕಲಿಕೆಗೆ ಬೆಸ್ಟ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್, ಚಿನ್ಮಯಿ ಆಸ್ಪತ್ರೆ ಎದುರಿರುವ ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್. ಕಾಂಟ್ಯಾಕ್ಟ್ 9845419118. ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೆ. ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗುಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಎಸ್, ಪ್ರಿಯ ಮನಸ್ಸೆ ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುದು ಅಂತಕ್ಕೆ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಪ್ರಿಯ ಮನಸ್ಸೆಯ ಆಪ್ತ ಸಮಾಲೋಚಕಿ ಸುವರ್ಣ ಕುಂದಾಪುರ ಅವರನ್ನ ಮಾತಾಡಿಸಿಬಿಡುವ. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಎಂತ ಗೊತ್ತಿತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುವುದಲ್ಲಿ ಅಂದ್ಕೊಂಡಿರಿ ನೀವು?
2: ಈಗ ನಾವು ಯಾವಾಗ್ಲೂ ಕೆಲವರು ಹೆಚ್ಚಿನವರಿಗೆ ಹೇಳುದನ್ನು ಕೇಳುತ್ತೆ, ನಾನಿರುವುದೇ ಹೀಗೆ ಅಥವಾ ನನ್ನ ಹೆಂಡತಿ ಇರುವುದೇ ಹೀಗೆ, ಈ ತರ ಎಲ್ಲ ಕೆಲವೊಂದು ಡೈಲಾಗ್ಗಳನ್ನ ಕೆಲವರು ಹೇಳ್ತಾರೆ. ಇದು ನಿಜವಾಗ್ಲೂ ಅವರದ್ದು ವ್ಯಕ್ತಿತ್ವ. ನಾನ್ ಹೀಗೆ, ನನ್ಗೆ ಅವರನ್ನ ಏನು ಕಂಡ್ರಾಗುದಿಲ್ಲ ಅಂತನೋ, ಅಥವಾ ಇಂಥದನ್ನ ನೋಡಿದ್ರೆ ಆಗುದಿಲ್ಲ, ಈ ತರ ಕಂಡ್ರೆ ನಂಗೆ ಸಿಟ್ಟು ಬರುತ್ತೆ, ಈ ತರದ್ದೆಲ್ಲ ಕೆಲವರಿಗೆ ಹೇಳ್ತಾರಲ್ಲ, ನನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ನಾನು ಇರುವುದೇ ಹೀಗೆ, ಈ ತರದ್ದೆಲ್ಲ ನಿಜವಾಗ್ಲೂ ಅವ್ರ ವ್ಯಕ್ತಿತ್ವನ ಅಥವಾ ಯಾವ್ದಾದ್ರು ಒಂದು ಬದಲಾವಣೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಹೇಳುವಂತಹ ಒಂದೇನಾದ್ರು ಮಾತಾ?
1: ಓಕೆ, ಬದಲಾಪಕ
2: ರೆಡಿ ಇಲ್ಲದೆ ಬದಲಾವಣೆಗೆ ಹೆದರಿಕೊಂಡು ಆತರ ಏನಾದ್ರು ಒಂದು ಇದ್ ಮಾಡೋದ್ರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೇಳುವಂತಹ ಮಾತಾ ಅಂತ ಹೇಳಿ ನಾವು ನೋಡುವ ಅಂತ ಇವತ್ತೊಂದು ಮನ್ಸಾಯ್ತು. ಈ ಇತ್ತೀಚೆಗೆ ಸುಮಾರು ಜನರನ್ನ ನಾನು ಕೇಸ್ಗಳಲ್ಲೇ ಕಂಡ ಹಾಗೆ ಇರುವುದೇ ಹೀಗೆ ಅಂತ,
1: ನಾನಿರುವುದೇ ಹೀಗೆ ಅಂತ.
2: ಈ ಒಂದು ವಾಕ್ಯವನ್ನ ಎಷ್ಟು ಸುಲಭವಾಗಿ ನಾವು ಬಳಸ್ತೇವೆ. ನಂಗೆ ಉದಾಹರಣೆಗೆ, ನಂಗೆ ತುಂಬಾ ಬೇಗ ಕೋಪ ಬರುತ್ತೆ, ನಾನ್ ಹೀಗೆ ಇರೋದು ಅಂತ ಕೆಲವರು, ನಾನು ಯಾರನ್ನೂ ನಂಬೋದಿಲ್ಲ, ನಾನ್ ಹೀಗೆ ಇರೋದು, ಅಥವಾ ನಾನು ತುಂಬಾ ಪೊಸೆಸಿವ್, ನಾನು ಇರೋದೇ ಹೀಗೆ ಅಂತ ಹೇಳೋದು, ಅಥವಾ ನಾನು ಯಾರಿಗೂ ಸಾರಿ ಹೇಳೋದಿಲ್ಲ, ನಾನು ಹೀಗೆ ಇರೋದು.
1: ಇಂಥ ಕ್ಯಾರೆಕ್ಟರ್ಗಳು ಸುಮಾರು ಜನ,
2: ನಾನು ತುಂಬಾ ಸೆನ್ಸಿಟಿವ್, ನಾನು ಇರೋದೇ ಹೀಗೆ ಅಂತ, ಈ ತರ ಎಲ್ಲ ಈಗ ಹೇಳ್ತಿರ್ತಾರಲ್ಲ, ನಿಜವಾಗ್ಲೂ ಅವ್ರು ಹೀಗೇನಾ ಅಥವಾ ಬಹಳ ವರ್ಷಗಳಿಂದ ಹೀಗೆ ನಡೆದುಕೊಂಡು ಬಂದಿದ್ದಕ್ಕೆ ಹೀಗಾಗಿದಾರ,
1: ಅದೇ ಅವರ ಸ್ವಭಾವ ಆಗಿಬಿಟ್ಟಿದೆ ಅಂತ.
2: ಅಂದ್ರೆ ಎರಡೂ ಒಂದೇ ಅಲ್ಲ, ಈಗ ನಾವು ಇರೋದೇ ಹೀಗ ಅಥವಾ ವರ್ಷಗಳಿಂದ ನಾವು ಹೀಗ್ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಹೀಗಾಗಿದೀವ ಅನ್ನೋದು ಎರಡು ಸೆಪರೇಟ್ ವಿಷಯಗಳು. ಮೊದಲು ಒಂದ್ ಸಣ್ಣ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಏನ್ ಇದ್ರ ಮಧ್ಯೆ ವ್ಯತ್ಯಾಸ ಅಂತೇಳಿ. ಕೆಲವು ಈಗ ಏನು ವಿಷಯಗಳು ಹೇಗಿರುತ್ತೆ ಅಂದ್ರೆ ನಮ್ಮ ವ್ಯಕ್ತಿತ್ವದ ಭಾಗ ಆಗಿರುತ್ತೆ ನಿಜವಾಗ್ಲು. ಯಾವ್ದೆಲ್ಲ ಅಂತ ಉದಾಹರಣೆಗೆ ನಾವು ಕೇಳೋದಾದ್ರೆ, ನಾನು ಶಾಂತ ಸ್ವಭಾವದವನು, ಓಕೆ, ಇದು ನನ್ನ ವ್ಯಕ್ತಿತ್ವದ ಒಂದು ಏನು ಸ್ವಭಾವ, ಒಂದು ಒಂದು ಭಾಗ ಆಯ್ತಾ. ನನ್ಗೆ ಹೆಚ್ಚು ಜನರ ನಡುವೆ ಇರೋದಕ್ಕೆ ಇಷ್ಟ ಆಗಲ್ಲ, ಸೊ ನನ್ಗೆ ಒಬ್ಬನೇ ಇರೋದಕ್ಕೆ ಇಷ್ಟ, ಆತರ ಏನಾದ್ರು ಇದ್ರೆ ಇದು ಕೂಡ ಓಕೆ. ಕೆಲವು ಸಲ ನಾನು ನಿಧಾನವಾಗಿ ನಾನು ನಿರ್ಧಾರ ತಗೊಳ್ಳೋದು, ನಾನು ಆತುರದಲ್ಲಿ ಯಾವ ನಿರ್ಧಾರನ್ನು ತಗೊಳ್ಳೋದಿಲ್ಲ ಅಂತ ಕೆಲವರಿಗೆ ಹೇಳೋದನ್ನ ನೀವು ಕೇಳಿರ್ಬೋದು. ಏನಾದ್ರೂ ಒಂದ್ ಕೇಳಿದ್ರೆ ಹಾ ಇವತ್ತೇ ಹೇಳಲ್ಲ, ನಾಳೆ ಯೋಚನೆ ಮಾಡಿ ಹೇಳ್ತೇನೆ ಅಂತ ಹೇಳುವವರು ತುಂಬಾ ಜನ ನಿಮ್ಗೆ ಸಿಗ್ತಾರೆ ಅಲ್ವಾ. ಸೊ ಇದೆಲ್ಲವೂ ಕೂಡ ಅವರ ಸ್ವಭಾವ. ಇದೆಲ್ಲ ನನ್ಗೆ ಪ್ರೈವೇಸಿ ತುಂಬಾ ಇಂಪಾರ್ಟೆಂಟ್ ಅಂತ ಈಗ ಕೆಲವರು ಹೇಳ್ಬಹುದು, ಇದೆಲ್ಲ ಅವರವರು ಒಂದು ಬದಲಾಯಿಸಿಕೊಳ್ಬೇಕು ಅಂತ ಏನು ಇಲ್ಲ ಇದ್ರಲ್ಲಿ ಅಲ್ವಾ. ಹಾಗೆ ಇದ್ರೂ ಕೂಡ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಬದಲಾವಣೆ ಅಂತ ಹೇಳಿದ್ರೆ ನಮ್ಮ ಸ್ವಭಾವವನ್ನ ಅಳಿಸುವುದಲ್ಲ ಅಲ್ವಾ, ನಮ್ಮ ಸ್ವಭಾವದಿಂದ ನಮಗೆ ಅಥವಾ ಇನ್ನೊಬ್ಬರಿಗೆ ಅದರಿಂದ ಏನಾದ್ರೂ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಓಕೆ. ಬಟ್ ತೊಂದರೆ ಆಗ್ತಿದೆ ಅಂತ ಹೇಳಿ ಆದ್ರೆ ನನ್ಗೆ ತುಂಬಾ ಸಿಟ್ಟು ಬರುತ್ತೆ, ನಾನು ಇರೋದೇ ಹೇಗೆ ಅಂತ ಹೇಳಿದ್ರೆ ನನಗೂ ತೊಂದರೆ ಆಗ್ತಾ ಇದೆ ಸಿಟ್ಟಿಂದ, ಇನ್ನೊಬ್ರಿಗೆ ನನ್ನ ಸುತ್ತಮುತ್ತ ಇರೋರ್ಗು ತೊಂದರೆ ಆಗ್ತಿದೆ. ಸೊ ನಾನ್ ಹೇಗ್ ಹೇಳೋದಕ್ಕೆ ಸಾಧ್ಯ ಅದು ನನ್ನ ಒಂದು ವ್ಯಕ್ತಿತ್ವದ ಭಾಗ ಅಂತ ಹೇಳಿ. ಹಾಗಾಗಿ ಅಗತ್ಯ ಇರುವಾಗ ನಮ್ಮ ಪ್ರತಿಕ್ರಿಯೆಯನ್ನು ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಆದ್ರೆ ಹೆಚ್ಚಿನವರು ಮಾಡೋದಿಲ್ಲ. ತುಂಬಾ ವರ್ಷಗಳಿಂದ ಅವರಿಗವರೇ ಹೇಳ್ಕೊಂಡು ಬಂದಿರ್ತಾರೆ. ಮೊದಲು ಯಾವಾಗ್ಲೂ ಒಂದು ಕೋಪ ಬಂದಾಗ ಇನ್ಯಾರೋ ಏನೋ ಹೇಳಿದ್ರು ಅಂದಾಗ ನಮ್ಗೊಂದು ಕೋಪ ಬರುತ್ತೆ ಅಲ್ವಾ. ಕೋಪ ಬಂದಾಗ ಅದೊಂದು ರಿಯಾಕ್ಷನ್ ಆಗಿರುತ್ತೆ ಫಸ್ಟ್ಗೆ, ಆ ನಂತರ ಅದೊಂದು ಹ್ಯಾಬಿಟ್ ಬರ್ತಾ ಬರ್ತಾ ಒಂದು ಹ್ಯಾಬಿಟ್ ಆಗ್ಬಿಡತ್ತೆ. ಆಮೇಲೆ ಅದ್ರ ನಂತರ ನಮ್ಗೆ ಏನ್ ಅನ್ಸಕ್ ಶುರು ಆಗುತ್ತೆ ಅಂತ ಹೇಳಿದ್ರೆ ಅದೇ ನಮ್ಮ ನೇಚರ್ ಅಂತ. ಓಕೆ, ನನ್ಗೆ ತುಂಬಾ ಕೋಪ ಬರುತ್ತೆ, ಕೋಪ ಬರೋದೇ ನನ್ನ ನೇಚರ್, ನಾನು ಇರೋದೇ ಹೀಗೆ,
1: ಅದನ್ನ ನಾವೇ ಒಪ್ಕೊಂಡ್ ಬಿಡ್ತೀವಿ,
2: ಆ ತರನೇ ನಾವು ಹೀಗೆ ಮಾಡ್ಕೊಂಡ್ ಬಿಡ್ತೇವೆ. ಅಂದ್ರೆ ಆ ವರ್ತನೆಯನ್ನ ನಮ್ಮ ಐಡೆಂಟಿಟಿಯನ್ನಾಗಿ ನಾವು ಮಾಡ್ಕೊಂಡಿರ್ತೇವೆ. ನನ್ ಕೋಪಿಷ್ಟ, ನಾನು ತುಂಬಾ ಸೆನ್ಸಿಟಿವ್, ನನ್ಗೆ ನಾನ್ ಯಾರನ್ನೂ ನಂಬಲ್ಲ,
1: ನಂಗೆ ನಾಚಿಕೆ ಜಾಸ್ತಿ,
2: ನಾಚಿಕೆ ಜಾಸ್ತಿ, ಅಥವಾ ನನ್ಗೆ ಏನು ಕೆಟ್ಟ ಶಬ್ದಗಳೇ ಜಾಸ್ತಿ ಬಾಯಲ್ಲಿ ಬರುತ್ತೆ, ಈ ತರದ್ದೆಲ್ಲ ಅದು ನಾವು ಆತರ ಇದ್ ಮಾಡ್ಕೊಂಡಿರೋದು. ನಿಮ್ಗೊಂದು ಘಟನೆ ಹೇಳ್ತೇನೆ ನಾನು ನಿಮ್ಗೆ. 32 ವರ್ಷದ ಒಬ್ರು ಮಹಿಳೆ ಅಂತ ಒಬ್ರು ಗಂಡನ ಜೊತೆ ಅವರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಜಗಳ ಮಾಡ್ತಿರ್ತಾರೆ. ಆವಾಗ ಗಂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವಳ ಸ್ವಭಾವನೇ ಹೀಗೆ, ನಿಮಿಷಕ್ಕೊಂದು ಕೋಪ ಮಾಡ್ಕೊಳ್ತಾ ಇರ್ತಾಳೆ ಅಂತ. ಅಂದ್ರೆ ನಾನು ಕೋಪಿಷ್ಟ, ನನ್ ಹೀಗೆ ಮಾತಾಡ್ತಾ ಹೋದಾಗ ಅವ್ರ ಜೊತೆ ಹೆಂಡತಿ ಜೊತೆಗೆ ಮಾತಾಡ್ತಾ ಹೋದಾಗ ಗೊತ್ತಾಗತ್ತೆ, ಅವರು ಚಿಕ್ಕವರು ಇರ್ಬೇಕಾದ್ರೆ ಅವ್ರ ಮನೆಯಲ್ಲಿ ಅವ್ರ ಮಾತನ್ನ ಯಾರು ಕೂಡ ಗಂಭೀರವಾಗಿ ಕೇಳ್ತಾ ಇರ್ಲಿಲ್ಲ. ಅದನ್ನು ಸೀರಿಯಸ್ ಆಗಿ ಕೇಳೋದು, ಅದಕ್ಕೆ ಒಂದು ವ್ಯಾಲಿಡೇಷನ್ ಒಂದು ಏನು ಆ ತರದ್ದು ಏನು ಇರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಜೋರಾಗಿ ಅಳ್ತಾ ಸಿಟ್ಟು ಮಾಡಿಕೊಂಡು ಮಾತಾಡಿದಾಗ ಮಾತ್ರ ಎಲ್ಲರೂ ಅವಳನ್ನ ನೋಡ್ತಿರ್ತಾರೆ.
1: ಅಟೆನ್ಷನ್.
2: ಸೊ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೋಪ ಬಂದಾಗ ಮಾತ್ರ ನನ್ನನ್ನು ಗಮನಿಸ್ತಾರೆ, ಸಿಟ್ಟು ಮಾಡ್ಕೊಂಡು ಕೂಗಾಡಿದಾಗ ಮಾತ್ರ ನನ್ನ ಗಮನಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ನನ್ನ ಮಾತನ್ನ ಯಾರು ಗಮನಿಸೋದೇ ಇಲ್ಲ ಅನ್ನುವಂತ ಸಂದರ್ಭದಿಂದಾಗಿ ಅವರು ಏನ್ ಅಭ್ಯಾಸ ಮಾಡ್ಕೊಳ್ತಾರೆ,
1: ಸಿಟ್ಟು ಮಾಡ್ಕೊಳ್ಳೋದು.
2: ನಾನು ನಿಜವಾಗ್ಲೂ ಕೋಪಿಷ್ಟ ನಾನು ಸಿಕ್ಕಾಪಟ್ಟೆ ಅಂತ ಹೇಳಿ ಅವ್ರು ಅಂದ್ಕೊಂಡಿರ್ತಾರೆ. ಆದ್ರೆ ಆಳದಲ್ಲಿ ಇದ್ದಿದ್ದೇನು, ನನ್ನ ಮಾತನ್ನ ಎಲ್ರೂ ಕೇಳಿಸ್ಕೊಳ್ಬೇಕು ಅನ್ನುವಂತ ಒಂದು ಆಸೆ ಅಲ್ವಾ. ಸೊ ನಾವ್ ಯಾವ್ದೋ ಒಬ್ರು ಆತರ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತನೂ ಅಲ್ಲ, ಅಥವಾ ಅದು ಅವರ ವ್ಯಕ್ತಿತ್ವದ ಒಂದು ಭಾಗ, ಅವ್ರ ಸ್ವಭಾವನೇ ಹೀಗೆ ಅಂತ ಹೇಳೋ ಹಾಗೂ ಇಲ್ಲ. ಖಂಡಿತವಾಗ್ಲೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ. ಇದು ನಾನು, ಇದು ನನ್ನಲ್ಲಿ ಇದೆ, ಎರಡು ಒಂದೇನಾ
1: ಅಲ್ಲ,
2: ಎರಡು ಬೇರೆ ಬೇರೆ ಅಲ್ವಾ.
1: ಹೌದು,
2: ಇದು ಒಂದು ಗುರುತು ಅಂದ್ರೆ ನಾನು ಒಬ್ಬ ಕೋಪಿಷ್ಟ ಅನ್ನುವಂಥದ್ದು ಒಂದು ಗುರುತು, ನನ್ಗೆ ಬೇಗ ಕೋಪ ಬರುತ್ತೆ ಅನ್ನುವಂಥದ್ದು ಒಂದು ಗಮನ ಸೆಳೆಯುವಂಥದ್ದು ಅಲ್ವಾ. ಸೊ ಎರಡು ಬೇರೆ ಬೇರೆ ಅಲ್ವಾ.
1: ಹೌದು,
2: ನನ್ ಕೋಪಿಷ್ಟ ಅನ್ನೋದು ಬೇರೆ, ನನ್ಗೆ ತುಂಬಾ ಬೇಗ ಕೋಪ ಬರುತ್ತೆ ಅನ್ನೋದು ಬೇರೆ, ಎರಡು ವಿಷಯ ಕೂಡ. ಮೊದಲನೇದು ಬಾಗಿಲನ್ನ ಮುಚ್ಚುತ್ತೆ. ನೀವು ಕೋಪಿಷ್ಟ ಅಂತ ಒಂದ್ ಸಲ ಒಂದ್ ಲೇಬಲ್ ಹಾಕೊಂಡ್ಬಿಟ್ರೆ ಬಾಗಿಲು ಮುಚ್ಚೋಯ್ತು, ಅಂದ್ರೆ ಬದಲಾವಣೆಯ ಬಾಗಿಲು ಮುಚ್ಚೋಯ್ತು ಅಂತ. ಎರಡನೇದು ಬಾಗಿಲನ್ನು ತೆರೆದಿಡುತ್ತೆ, ನನಗೆ ಬಹಳ ಬೇಗ ಕೋಪ ಬರುತ್ತೆ, ಬಟ್ ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್ ಆರ್ ಐ ಕ್ಯಾನ್ ಕಂಟ್ರೋಲ್ ಅಲ್ವಾ. ಇದು ಏನು, ಒಂದು ಬಾಗಿಲನ್ನು, ಒಂದು ಭರವಸೆಯ ಬಾಗಿಲನ್ನು ಓಪನ್ ಇಡುತ್ತೆ, ಚೇಂಜ್ ಮಾಡಬಹುದೇನೋ ಅಂತ ಹೇಳಿ. ಸೊ ಪ್ರತಿಯೊಂದು ಭಾವನೆಯೂ ನಾನಲ್ಲ, ನನ್ನಲ್ಲಿರುವ ಪ್ರತಿಯೊಂದು ಅಭ್ಯಾಸ ಕೂಡ ನಾನಲ್ಲ, ಅದು ನನ್ನ ಹ್ಯಾಬಿಟ್ ಅಷ್ಟೇ. ಸಿಟ್ಟು ಬರೋದು ನನ್ನ ಹ್ಯಾಬಿಟ್, ಅದು ನಾನಲ್ಲ, ನನ್ನ ಐಡೆಂಟಿಟಿ ಅಲ್ಲ, ನನ್ನ ಪರ್ಸನಾಲಿಟಿ, ಟೋಟಲ್ ಪರ್ಸನಾಲಿಟಿ ಕೂಡ ಅಲ್ಲ ಅದು ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಒಬ್ಳು, ಒಂದ್ 27-28 ವರ್ಷದ ಒಬ್ಳು ಯುವತಿ ಇರ್ತಾಳೆ, ಅವಳಿಗೆ ಯಾವಾಗ ಕೂಡ ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಅನುಮಾನ. ಅವಳು ಯಾರು ಪಾರ್ಟ್ನರ್ ಇರ್ತಾನೆ ಅವನು ಫೋನ್ ನೋಡ್ಲೇಬೇಕು, ಯಾರ ಜೊತೆ ಮಾತನಾಡಿದ್ರು ಅಂತ ಹೇಳಿ ತಿಳ್ಕೊಳ್ಬೇಕು ಅವಳಿಗೆ. ಅಂದ್ರೆ ತನ್ನ ಪಾರ್ಟ್ನರ್ನ ಫೋನ್ ಚೆಕ್ ಮಾಡೋದು, ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ, ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಆಗಾಗ ಅದನ್ನ ಚೆಕ್ ಮಾಡ್ತಾ ಇರೋದು, ಅವಳಿಗೆ ಒಂದು ವೇಳೆ ರಿಪ್ಲೈ ಕೊಡೋದು ಒಂದು 5 ನಿಮಿಷ ಲೇಟ್ ಆದ್ರೂ ಕೂಡ ಮನಸ್ಸಿನಲ್ಲಿ ಅವಳೇ ಒಂದು 10 ಕತೆಗಳನ್ನ ಕಟ್ಕೊಳ್ಳೋದು, ಅವನೀಗ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾನೆ ಇರ್ಬೇಕು, ಅವನಿಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಇರ್ಬೇಕು, ಅವನಿಗೆ ಬೇರೆ ಯಾರ ಜೊತೆಗೋ ಸಂಬಂಧ ಇದೆ ಇರ್ಬೇಕು, ಈಗ ಅವನು ಯಾವಳ ಜೊತೆಗೋ ಇದ್ದಾನೆ ಇರ್ಬೇಕು, ಅದಕ್ಕೋಸ್ಕರ ನನ್ಗೆ ರಿಪ್ಲೈ ಮಾಡ್ತಾ ಇಲ್ಲ, ಆತರ ಏನೇನೋ ಒಂದು 10 ಕತೆಗಳನ್ನ ಅವಳು ಮನಸ್ಸು ಕಟ್ಕೊಳ್ಳುತ್ತೆ. ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನಾನು ತುಂಬಾ ಪೊಸೆಸಿವ್, ನಾನು ಇರೋದು ಹೀಗೆ ಅಂತ.
1: ಓಕೆ,
2: ಸೊ ಆದ್ರೆ ಯಾಕೆ ಹೀಗಾಯ್ತು ಅಂತ ಹೇಳಿ ಒಂದು ಕೌನ್ಸಿಲಿಂಗ್ ಗೆ ಕರ್ಕೊಂಡು ಬಂದಾಗ ಅವಳಿಗೆ ಹಿಂದೆ ಇದ್ದಂತಹ ಒಂದು ರಿಲೇಶನ್ಶಿಪ್ ಅಲ್ಲಿ ಅವನು ಮೋಸ ಮಾಡಿದ್ದ. ಸೊ ಈಗ ಏನಾಗಿದೆ, ಆ ಮೋಸ ಮಾಡಿದ್ರ ಕಾರಣದಿಂದ ಅವಳಿಗೆ, ಅವಳು ಏನ್ ಅಂದ್ಕೊಳ್ತಾಳೆ ಅಂತ ಹೇಳಿದ್ರೆ, ನಾನು ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬಬಾರ್ದು, ಸೊ ನಾನು ಅವ್ರ ಬಗ್ಗೆ ಚೆಕ್ ಮಾಡ್ತಾನೆ ಇರ್ಬೇಕು, ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಈ ತರ ರಿಪ್ಲೈ ಬರೋದು ಇದಾದ್ರೂ ಕೂಡ ಹಾ ಮುಂಚಿನ ತರನೇ ಇವನು ಕೂಡ ದೊಡ್ಡ ಮೋಸಗಾರ ಇರ್ಬೇಕು, ಇವನಿಗೆ ಏನೋ ಬೇರೆ ಸಂಬಂಧ ಇರ್ಬೇಕು, ಈ ತರದೆಲ್ಲ ಕತೆಗಳನ್ನ ಅವಳು ಬ್ರೈನ್ ಅನ್ನೋದು ಕಟ್ಟೋದಕ್ಕೆ ಶುರು ಮಾಡತ್ತೆ. ವಾಸ್ತವದಲ್ಲಿ ಅದು ಪರ್ಸನಾಲಿಟಿ ಆಗಿರೋದಿಲ್ಲ, ಅದೊಂದು ಪ್ರೊಟೆಕ್ಷನ್ ಸ್ಟ್ರಾಟಜಿ ಅಂತ ಹೇಳಿ ಹೇಳ್ಬೋದು. ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ನಾವು ಈ ತರ ಒಂದು ಲೇಬಲ್ ಅನ್ನ ಹಾಕೊಂಡು ಬಿಟ್ರೆ, ಓಕೆ ನಾನು ತುಂಬಾ ಪಾಸಿಟಿವ್, ಆಕ್ಚುಲಿ ಪಾಸಿಟಿವ್ನೆಸ್ ಅಲ್ಲ ಅದು, ಅದು ಅವಳಿಗೆ ಆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್, ಡೌಟ್, ಏನು ಹಿಂದೆ ಆಗಿರೋ ಅನುಭವದಿಂದ ಅವಳ ಮನಸ್ಸು ಭಯ ಪಡ್ತಾ ಇದೆ ನಂಬೋದಕ್ಕೆ. ಸೊ ಎಲ್ಲವನ್ನೂ ಕೂಡ ನಾವು ನಮ್ಗೆ ಈ ತರದೊಂದು ಯಾವುದೋ ಒಂದು ಹ್ಯಾಬಿಟ್ ಇದೆ ಅಂತ ಹೇಳಿದ ತಕ್ಷಣ ಅದೇ ಫೈನಲ್, ಅದೇ ನನ್ನ ಐಡೆಂಟಿಟಿ, ಅದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ ನಾವು ಒಪ್ಕೊಂಡ್ ಬಿಡ್ಬೇಕು ಅಂತ ಹೇಳಿ ಏನು ಇಲ್ಲ. ಅದನ್ನ ನಾವು ಆಳಕ್ಕೆ ತೆಗೆದುಕೊಂಡು ಹೋದಾಗ ಖಂಡಿತವಾಗ್ಲೂ ಆತರ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ನಮಗೊಂದು ಕಾರಣ ಸಿಕ್ಕೇ ಸಿಕ್ಕುತ್ತೆ. ಯಾವಾಗ ನಿಮ್ಗೆ ಕಾರಣ ಸಿಕ್ಕುತ್ತೆ ಆವಾಗ ನೀವು ಅದಕ್ಕೆ ಒಂದು ಆಪ್ತ ಸಮಾಲೋಚನೆ ಮಾಡಿದಾಗ ಬದಲಾವಣೆ ಖಂಡಿತವಾಗ್ಲೂ ಸಾಧ್ಯ ಇದೆ.
1: ಓಕೆ,
2: ಅಂದ್ರೆ ಆ ಹುಡುಗಿ ಕೂಡ ಹಾಗೆ, ಇನ್ನೊಂದ್ಸಲ ನನ್ಗೆ ನೋವಾಗ್ಬಿಟ್ರೆ, ಇವನ್ ಮೋಸ ಮಾಡಿದ್ರೆ ಮತ್ತೆ ನನಗೆ ನೋವಾಗತ್ತಲ್ಲ. ಸೊ ನೋವಾಗ್ಬಾರ್ದು ಅಂತ ಹೇಳಿದ್ರೆ ನಾನೇನ್ ಮಾಡ್ಬೇಕು, ಯಾವಾಗ್ಲೂ ಈ ತರ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಚೆಕ್ ಮಾಡ್ತಾ ಇರ್ಬೇಕು, ಆತರ ಅವಳು ಆತರ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಏನು ಇದಿರುತ್ತೆ ಅದನ್ನ ಇದ್ ಮಾಡ್ಕೊಂಡು ಬಿಡುತ್ತೆ. ಕೆಲವು ಸಲ ನಮ್ಮ ಏನು ಗಾಯಗಳು ಇವೆಲ್ಲ ಏನ್ ಹೇಳಿ ಗಾಯಗಳು, ಹಿಂದೆ ಆದಂತಹ ಗಾಯಗಳು, ಅದು ಚಿಕ್ಕಂದಿನ ಒಂದು ಬಾಲ್ಯದಲ್ಲಿ ಇದ್ದಿರಬಹುದು ಅಥವಾ ಯೌವನದಲ್ಲಿ ಇದ್ದಿರಬಹುದು, ಟ್ರೋಮಾಗಳು ಅಥವಾ ಹಿಂದಿನ ಎಕ್ಸ್ಪೀರಿಯನ್ಸ್ ಗಳಿಂದ ನಮ್ಮ ಜೀವನದಲ್ಲಿ, ನಮ್ಮ ಹಿಂದಿನ ಒಂದು ಜೀವನದ ಎಕ್ಸ್ಪೀರಿಯನ್ಸ್ ಗಳಿಂದ ನಮ್ಗೆ ಈ ತರದ ಒಂದು ಬಿಲೀಫ್ ಒಂದು ಬಂದು ಕೂತ್ಕೊಂಡಿರ್ಬೋದು ನಮ್ಮ ಮೆದುಳಲ್ಲಿ. ಓ ಹೀಗಂದ್ರೆ ಹೀಗೆ, ಯಾವುದೋ ಒಂದು ಇನ್ಸಿಡೆಂಟ್ ಅನ್ನ ಹಿಡ್ಕೊಂಡು ಕೆಲವು ಸಲ ಎಲ್ಲರೂ ಅದು ಸಾಮಾನ್ಯವಾಗಿ ಮಾಡ್ತಾರೆ. ಒಂದ್ ಸಲ ಮೋಸ ಆಯ್ತು ಅಂತ ಹೇಳಿದ್ರೆ ಯಾವಾಗ್ಲೂ ನಮ್ಗೆ ಮೋಸ ಆಗತ್ತೆ ಅಂತ
1: ಅದೊಂದು ಭಯ ತುಂಬಾ ಇರುತ್ತದು. ಅವನ್ ಕೈ ಕೊಟ್ಟ, ಇವನೆಂತ ಮಾಡ್ತಾನೋ ಇವನೆಂತ ಮಾಡ್ತಾನೋ, ಆ ಇನ್ಸೆಕ್ಯೂರ್ಡ್ ಫೀಲಿಂಗ್ ಅಲ್ಲೇ ಆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಅವರು. ಅವ್ ಮಾಡಿದ್ದೆಲ್ಲ ಡೌಟ್ ಆಗ್ತಿರತ್ತೆ. ಓ ಮೊಬೈಲ್ ತಕೊಂಡ, ಯಾವ್ದು ಹುಡುಗಿ ಮೆಸೇಜ್ ಬಂತೇನೋ, ಕಾಲ್ ಬಂತು ಅಂತ ಒಂದ್ ಸ್ವಲ್ಪ ಆಚೆ ಹೋದ್ರೆ ಆ ಇನ್ಯಾರ ಜೊತೆ ಮಾತಾಡ್ತಿದ್ದಾನೇನೋ, ನನ್ ಕಾಲ್ ಆನ್ಸರ್ ಮಾಡ್ತಾ ಇಲ್ಲ, ನನ್ ಬೇಡ ಅನಿಸ್ತಾ ಇದೆಯೇನೋ. ಸೊ ಇಂಥದ್ದೇ ಇನ್ಸೆಕ್ಯೂರ್ ಫೀಲಿಂಗ್,
2: ಇನ್ಸೆಕ್ಯೂರ್ ಫೀಲಿಂಗ್ ಗಳು ಬರುತ್ತೆ. ಅದು ಕೂಡ ನಾನು ಹೇಳಿದ್ದಲ್ಲ, ಅದು ಪ್ರೀವಿಯಸ್ ಅವರದ್ದು ಏನ್ ಲೈಫ್ ಎಕ್ಸ್ಪೀರಿಯನ್ಸ್ ಗಳಿಂದ ಕೂಡ ಅದು ಬಂದಿರೋದಕ್ಕೆ ಸಾಧ್ಯ ಇದೆ. ಎಲ್ಲ ಹಾಗೆ ಬರುತ್ತೆ ಅಂತ ಹೇಳಿ ಕೂಡ ಹೇಳೋದಕ್ಕಾಗಲ್ಲ. ಆದ್ರೆ ಮ್ಯಾಕ್ಸಿಮಮ್ ಏನು ನಮ್ಮ ಹಿಂದೆ ನಾವು ಅದರಿಂದ ನೋವು ಅನುಭವಿಸಿರ್ತೇವೆ ಆತರ ಆಗಿರುತ್ತೆ, ಅದನ್ನ ಈಗ ನಮ್ಮ ಏನು ನಮ್ಮ ಬ್ರೈನ್ ಅನ್ನುವಂಥದ್ದು ಒಂದು ಡಿಫೆನ್ಸ್ ಒಂದು ಮೆಕ್ಯಾನಿಸಮ್ ಅನ್ನ ಬಿಲ್ಡ್ ಮಾಡ್ಕೊಂಡು ಬಿಡುತ್ತೆ. ಈಗ ರಕ್ಷಣಾ ಕವಚ, ಈಗ ನಾನು ಈ ತರ ಆಗ್ಬೇಕು ನೋಡಿ, ಆ ಒಂದು ಲೇಡಿ ಅವರು ಸಣ್ಣದಿರುವಾಗ ಅವ್ರ ಮಾತುಗಳನ್ನು ಯಾರು ಗಮನಿಸ್ತಾ ಇರ್ಲಿಲ್ಲ, ಕೋಪ ಮಾಡ್ಕೊಂಡು ಕಿರ್ಚಾಡಿದಾಗ ಮಾತ್ರ ಗಮನಿಸ್ತಾ ಇದ್ರು. ಸೊ ಮನಸ್ಸಲ್ಲಿ ಏನಿದೆ, ನಾನು ಆತರ ಮಾಡಿದ್ರೆ ಮಾತ್ರ ನನ್ಗೆ ಗಮನಿಸ್ತಾರೆ, ಇಲ್ಲಾಂದ್ರೆ ಇಲ್ವೇ ಇಲ್ಲ ಅನ್ನುವಂತ ಒಂದು ಬಿಲೀಫ್ ಅಲ್ಲಿ ಕುತ್ಕೊಂಡ್ ಬಿಟ್ಟಿರುತ್ತೆ. ಹಾಗೆ ಈ ಹುಡುಗಿಗೆ ಹಿಂದಿನ ಒಂದು ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗಿರುತ್ತೆ. ಸೊ ಏನ್ ಅನ್ಕೋತಾಳೆ, ಎಲ್ಲರೂ ಮೋಸಗಾರರು, ಯಾರನ್ನು ನಂಬಬಾರದು. ಅಥವಾ ಕೆಲವರಿಗೆ ಹೇಳ್ತಾರೆ, ನಾನು ಯಾರನ್ನೂ ನಂಬಲ್ಲ ಲೈಫ್ ಅಲ್ಲಿ ಅಂತ. ಯಾಕೆ ಹೇಳ್ತಾರೆ, ಯಾಕೆ ಅಂತ ಹೇಳಿದ್ರೆ ಹಿಂದೆ ಅವರು ಆತರದ ಒಂದು
1: ಮೋಸಗಳಾಗಿರುತ್ತೆ,
2: ಆತರ ತುಂಬಾ ನಂಬಿ ಮೋಸ ಹೋಗಿರ್ತಾರೆ. ಹಾಗಾಗಿ ಇನ್ನು ನಾನು ಯಾರಿಗೂ ಹತ್ರ ಆಗೋದಿಲ್ಲ, ಇನ್ ಯಾರನ್ನು ನಾನು ನಂಬೋದಿಲ್ಲ. ಹಾಗಾಗಿ ಒಮ್ಮೆ ಹತ್ರವಾದವರನ್ನ ಕಳೆದುಕೊಂಡಂತಹ ವ್ಯಕ್ತಿಗ ಯಾರಿರ್ತಾರೆ ಅವ್ರು ಏನ್ ಮಾಡ್ತಾರೆ, ನನ್ಗೆ ಯಾರು ಬೇಡ ಅಲ್ವಾ, ನನ್ಗೀಗ ಮೋಸ ಆಗಿದೆ, ಈ ತರ ಎಲ್ಲರೂ ಹೀಗೆ ಇರ್ತಾರೆ. ಸೊ ನಾನು ಎಲ್ಲರಿಂದ ದೂರ ಇರ್ತೇನೆ, ಯಾರನ್ನು ನಾನು ನಂಬೋದಿಲ್ಲ. ನಿಜವಾಗ್ಲೂ ಪ್ರೀತಿ ತೋರಿಸ್ತಾ ಇದ್ರು ಕೂಡ ಇವ್ರು ಅದನ್ನ ನಂಬೋದಿಲ್ಲ, ಯಾಕಂದ್ರೆ ಇವ್ರು ಆತರ ಒಂದು ಅನುಭವವನ್ನ ಪಡೆದುಕೊಂಡಿರ್ತಾರೆ. ಕೆಲವು ಸಲ ನೀವು ನೋಡಿರ್ಬೋದು, ಯಾರೋ ಒಬ್ರು ಒಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ಗಾಡಿ ಬಿಡೋದನ್ನೇ
1: ಗಾಡಿ ಮುಟ್ಟುದೇ ಇಲ್ಲ ಅವರು,
2: ಇದ್ ಮಾಡೋದೇ ಇಲ್ಲ ಆತರ. ಅಂದ್ರೆ ಆ ಭಯ ಒಂದು ಇನ್ಸಿಡೆಂಟ್ ಮೇಲೆ ತಮ್ಮ ಇಡೀ ಒಂದು ಹ್ಯಾಬಿಟ್ ಒಂದು ಮಾಡ್ಕೊಂಡು ಅಥವಾ ಒಂದು ಬಿಲೀಫ್ ಅನ್ನು ಮಾಡ್ಕೊಂಡು ಅದೇ ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಅಂತ ಹೇಳಿ ಒಂದು ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ ಅವ್ರು. ಒಬ್ಬ ಹುಡುಗ ಕಾಲೇಜ್ ಅಲ್ಲಿ ಓದ್ತಾ ಇರುವ ಹುಡುಗ ಒಬ್ಬ, ಅವನಿಗೆ ಅವನು ಹೇಗಂತ ಹೇಳಿದ್ರೆ ಅವನ ಪರ್ಸನಲ್ ವಿಷಯಗಳನ್ನ ಯಾರ ಹತ್ರನು ಅವನು ಫ್ರೆಂಡ್ಸ್ ಗಳ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದಿಲ್ಲ. ಯಾರಾದ್ರೂ ಅವನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಂದ್ರು ಕೂಡ ಅವನು ಇಲ್ಲ, ನನ್ಗೆ ಯಾರು ಫ್ರೆಂಡ್ಸ್ ಬೇಡ, ನಾನು ಒಬ್ಬನೇ ಐ ಆಮ್ ಫೈನ್, ನಾನು ಒಬ್ಬನೇ ಖುಷಿಯಾಗಿದ್ದೀನಿ, ನನ್ಗೆ ಯಾವ ಫ್ರೆಂಡ್ಸ್ ಬೇಕು ಅಂತ ನನ್ಗೆ ಅನ್ಸಲ್ಲ ಅಂತ ಹೇಳಿ ಅವನು ಹೇಳ್ತಿರ್ತಾನೆ. ಅವನನ್ನ ಒಂದ್ಸಲ ಈಗ ಕೌನ್ಸಿಲಿಂಗ್, ಈಗ ಗ್ರೂಪ್ ಕೌನ್ಸಿಲಿಂಗ್ ಅಲ್ಲಿ ಏನೋ ಆತರ ಅವನು ಸಿಕ್ಕಿದಾಗ ಅವನು ಹೇಳ್ತಾನೆ, ನನ್ಗೆ ತುಂಬಾ ಸಣ್ಣದಿರ್ಬೇಕಾದ್ರೆ ನನ್ಗೆ ತುಂಬಾ ಹತ್ರವಾಗಿರೋ ಅಂತ ಒಬ್ಬ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದ, ಅವನನ್ನ ನಾನು ಕಳೆದುಕೊಂಡಿದ್ದೆ. ಸೊ ಕಳೆದುಕೊಂಡಾಗ ಬೇರೆ ಯಾರನ್ನಾದ್ರೂ ನಾನು ಹತ್ರ ಮಾಡ್ಕೊಂಡ್ರೆ ಅವರು ನನ್ನಿಂದ ದೂರ ಆಗ್ಬಿಟ್ರೆ
1: ನಂಗೆ
2: ತಡೆಯೋಕ್ಕಾಗಲ್ಲ. ಸೊ ಇವನಿಗೆ ಏನಂತ ಹೇಳಿದ್ರೆ, ನಾನ್ ಯಾರನ್ನಾದ್ರೂ ಹತ್ರ ಮಾಡ್ಕೊಂಡವ್ರೆಲ್ಲ ನನ್ನಿಂದ ದೂರ ಹೊರಟೋಗ್ಬಿಡ್ತಾರೆ ಅನ್ನುವಂತ ಒಂದು ನಂಬಿಕೆ ಅವನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿರತ್ತೆ. ಹಾಗಾಗಿ ಅವನ್ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಯಾವ ಸಂಬಂಧಗಳೇ ಬೇಡ, ಸಂಬಂಧಗಳು ಬಂತು ಅಂದ್ರೆ ಅದನ್ನ ಕಳ್ಕೊಳ್ಳುವ ಭಯ ನನಗ್ ಬರುತ್ತೆ, ಅವ್ರು ದೂರ ಆಗ್ಬಿಟ್ರೆ ಆಮೇಲೆ ಅವ್ರ ನನ್ ಕಳ್ಕೊಂಡ್ಬಿಟ್ರೆ ನನ್ಗಿರೋದಕ್ಕಾಗದಲ್ಲ. ಅದಕ್ಕೋಸ್ಕರ ಅವನ ಆತರ ಒಂದು ಅದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್, ಇದೆಲ್ಲದಕ್ಕಿಂತ ಒಂದು ಲೇಬಲ್ ನಾನ್ ಹಾಕೊಂಡು ನಾನು ಒಬ್ಬನೇ ಸರಿ ನನ್ ಫ್ರೆಂಡ್ಶಿಪ್ಪೇ ಬೇಡ ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ರಗಳೆ ಇಲ್ಲ ಅಂತೇಳಿ ಆತರ ಒಂದು ಅವನ್ ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ಸಂಬಂಧದಿಂದ ಬರುವ ನೋವನ್ನ ಮುಂಚಿತವಾಗಿ ಅದು ತಡೆಗಟ್ಟಲಿಕ್ಕೆ ಅವರು ನೋಡುವಂತದ್ದು ಈ ಇದರಲ್ಲಿ. ಹಾಗಾಗಿ ಕೆಲವೊಮ್ಮೆ ನನ್ಗೆ ಯಾರೂ ಬೇಡ ಅಂತ ಹೇಳುವ ಮಾತಿನ ಹಿಂದೆ ನನ್ಗೆ ಯಾರನ್ನು ಕಳೆದುಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂತ ಮಾತು ಅಡಗಿರುತ್ತೆ. ಬಟ್ ನಾವು ಅದನ್ನ ಮೇಲ್ನೋಟಕ್ಕೆ ಅದೆಲ್ಲ ನಾವು ಅದನ್ನ ಇದ್ ಮಾಡೋದಿಲ್ಲ, ಅಳಿಯೋದಕ್ಕೆ ಹೋಗೋದಿಲ್ಲ. ಅಥವಾ ಯಾರು ಆತರ ಮಾಡ್ತಿರ್ತಾರೆ ಅವರಿಗೂ ಕೂಡ ರೂಟ್ ಕಾಸ್ ಗೊತ್ತಿರೋದಿಲ್ಲ. ನಾನು ಹೀಗೆ ಅಂದ್ರೆ ನಾನು ಇರೋದೇ ಹೀಗೆ, ನಾನು ಸೆನ್ಸಿಟಿವ್ ತುಂಬಾ. ಯಾಕೆ ಸೆನ್ಸಿಟಿವ್ ಅಂತ ಅವ್ರು ಯಾವತ್ತೂ ಯೋಚನೆ ಮಾಡೋದಕ್ಕೆ ಹೋಗಲ್ಲ, ಅಥವಾ ಯಾರು ಅವ್ರನ್ನ ಕೇಳಿರೋದಿಲ್ಲ ನೀನ್ ಈ ತರ ಸೆನ್ಸಿಟಿವ್ ಇದೀಯಾ ಅಂತ ಹೇಳಿದ್ರೆ ಹೇಗೆ, ನಿನ್ ಲೈಫ್ ಸ್ಟೋರಿ ಒಂದ್ಸಲ ಏನ್ ಹೇಳು, ಅಥವಾ ಯಾಕೆ ಹೀಗಾಗ್ತಿದೆ ಅಂತ ಅವರು ಯಾರ ಹತ್ರನು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿರಲ್ಲ. ಅಥವಾ ತುಂಬಾ ಕೋಪಿಷ್ಟ ಅನ್ನೋದಿರ್ಬೋದು, ಒಪ್ಕೊಂಡ್ಬಿಟ್ಟಿರ್ತಾರೆ ಒಂಥರ, ನನ್ಗೆ ತುಂಬಾ ಕೋಪ ಬರುತ್ತೆ ನಾನು ಇರೋದೇ ಹೇಗೆ. ಅಥವಾ ಗಂಡ ಹೇಳ್ತಾರಲ್ಲ, ಅವಳಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾಳೆ ಅವಳು ಇರೋದೇ ಹಂಗೆ ಅಂತ ಒಪ್ಕೊಂಡ್ ಬಿಡ್ತಾರೆ. ಸೊ ನಿಜವಾಗ್ಲು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಬದಲಾವಣೆ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಅದು ಸರಿಯಾಗಿಲ್ಲ, ಅದು ನನ್ಗೆ ಮತ್ತೆ ನನ್ನ ಸುತ್ತ ಇರೋರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಾಗ ಯಾರದಾದ್ರೂ ಸಹಾಯ, ಆಪ್ತ ಸಮಾಲೋಚಕರದ್ದು ಇನ್ಯಾರದ್ದು, ಎಲ್ಲಾ ಸಲವೂ ನೀವು ಆಪ್ತ ಸಮಾಲೋಚಕರ ಹತ್ರನೇ ಹೋಗ್ಬೇಕು ಅಂತ ಹೇಳಿಲ್ಲ. ನಿಮ್ಮ ಮನೆಯಲ್ಲೇ ನಿಮ್ಗೆ ತುಂಬಾ ಆಪ್ತರಾದವ್ರ ಹತ್ರ ನೀವು ಶೇರ್ ಮಾಡ್ಕೊಂಡಾಗ ಗೊತ್ತಾಗತ್ತೆ ಎಲ್ಲಿ ಯಾವ ತರ ಈ ಹ್ಯಾಬಿಟ್ ಬಿಲ್ಡ್ ಆಯ್ತು ನಂದು, ಅದು ಅರ್ಥ ಆಗತ್ತೆ. ಇಲ್ಲಿ ಕೆಲವು ಸಲ ಏನಾಗತ್ತೆ ಅಂತ ಹೇಳಿದ್ರೆ, ಹಳೆಯ ನೋವು ನಮ್ಗೆ ತುಂಬಾ ಪರಿಚಿತವಾಗಿರುತ್ತೆ, ಆದ್ರೆ ಬದಲಾವಣೆ
1: ಅಪರಿಚಿತ
2: ಆಗಿ
1: ಹೆದರಿಕೆ ಆಗುತ್ತೆ
2: ಬದಲಾಗೋದಕ್ಕೆ ಹೆದರಿಕೆ. ಯಾಕಂದ್ರೆ ಆ ಒಂದ್ ಏನು ನೋವಿದೆ ಅಲ್ಲ ಅದು ನಮ್ಗೆ ಪರಿಚಿತ, ನಮ್ಗೆ ಗೊತ್ತಿದೆ. ನಾನು ಯಾರನ್ನಾದ್ರೂ ನಂಬಿದ್ರೆ, ನಂಗೆ ಮೋಸ ಆದ್ರೆ ನನ್ಗೆ ಏನಾಗುತ್ತೆ ಅಂತ ನಾನು ಅದನ್ನ ಐ ವೆಂಟ್ ಥ್ರೂ ಅಲ್ವಾ, ನನ್ಗೆ ಗೊತ್ತಿದೆ. ಆದ್ರೆ ಈ ಬದಲಾವಣೆಯಿಂದ ನನ್ನಲ್ಲಿ ಏನೋ ಒಂದು, ನಾನು ಇದನ್ನೆಲ್ಲ ನಿಲ್ಲಿಸಿ ಇನ್ನೊಬ್ಬರನ್ನ ನಾನು ನಂಬಿ ನೋಡಿದಾಗ ಒಬ್ಬ ನಂಬಿಕೆಗೆ ಅರ್ಹ ವ್ಯಕ್ತಿ ನನಗೆ ಸಿಗಬಹುದು, ಸಿಕ್ಕಾಗ ನನಗೆ ಸಂತೋಷ ಸಿಗಬಹುದಲ್ವಾ, ಆದ್ರೆ ಅದು ಅಪರಿಚಿತವಾಗಿರುತ್ತಲ್ಲ. ಸೊ ಆ ಬದಲಾವಣೆಗೆ ಹೊಂದ್ಕೊಳ್ಳಿಕ್ಕೆ ಅಥವಾ ಬದಲಾವಣೆಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ತುಂಬಾ ಹೆದರ್ಕೊಳ್ತಾರೆ, ಕೆಲವರು ಪ್ರಯತ್ನನೇ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಬ್ರು 45 ವರ್ಷದೊಬ್ರು ಮಹಿಳೆ ಇರ್ತಾರೆ, ಅವರದ್ದು ಹೇಗಂತ ಹೇಳಿದ್ರೆ ಕುಟುಂಬದ ಎಲ್ಲ ಸಮಸ್ಯೆಯನ್ನ ಅವರೇ ತೀರ್ಮಾನ ಮಾಡ್ತಿರ್ತಾರೆ. ಈ ನೀವು ನೋಡಿರ್ಬೋದು ಕೆಲವೊಂದು ಮನೆಗಳಲ್ಲಿ ಇಂತಹ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಅವರ ಮನೆಯಲ್ಲಿ ಈಗ ಅಕ್ಕನ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಈ ಹೆಂಗ್ಸ್ ಏನಿದ್ದಾರೆ ಇವರು, ಅಕ್ಕನ ಸಮಸ್ಯೆ ಬಂದ್ರೆ ಇವರೇ ಪರಿಹಾರ ಮಾಡ್ಬೇಕು, ತಂಗಿಗೆ ಸಮಸ್ಯೆ ಬಂದ್ರೆ ಕೂಡ ಇವರೇ ಪರಿಹಾರ ಮಾಡ್ಬೇಕು, ಮಕ್ಕಳಿಗೆ ಸಮಸ್ಯೆ ಬಂದ್ರೆ ಕೂಡ ಅವರೇ ಸರಿ ಮಾಡ್ಬೇಕು. ಹಾಗೆ ಈ ರಿಲೇಟಿವ್ಸ್ ಅಲ್ಲಿ ಯಾರಿಗೆ ಸಮಸ್ಯೆ ಬಂದ್ರು ಅವಳ ಹತ್ರ ಹೋದ್ರೆ ಅದು ಸರಿ ಆಗತ್ತೆ ಅನ್ನುವಂತ ಒಂದು ಇದು ಬರುತ್ತೆ. ಹಾಗಾಗಿ ಇವರು ಯಾರ ಸಹಾಯ ಕೇಳಿದ್ರು ಬೇಡ ಅಂತ ಹೇಳೋದಕ್ಕೆ ಇವ್ರಿಗಾಗೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಹೇಗಿರ್ತಾರೆ ಅಂತ ಹೇಳಿದ್ರೆ, ಇವರು ತುಂಬಾ ಕೇರಿಂಗ್ ಪರ್ಸನ್, ಅವರು ಎಲ್ಲರಿಗೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ ಆಮೇಲೆ ನಿಧಾನವಾಗಿ ಅವರಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಬೇಡ ನನ್ಗಾಗಲ್ಲ ಅಂತ ಹೇಳಿದ್ರೆ ನನ್ನನ್ನು ಯಾರಿಗೂ ಯಾರು ನನ್ನನ್ನು ಇಷ್ಟಪಡೋದಿಲ್ಲ ಅನ್ನೋಂತ ಭಯ ಇರುತ್ತೆ ಅವರಿಗೆ. ನಿಜವಾಗ್ಲೂ ಅವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಇಷ್ಟನೇ ಇರೋದಿಲ್ಲ, ಅದಕ್ಕೆ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇರೋದಿಲ್ಲ, ಅಥವಾ ಸಮಯ ಇರೋದಿಲ್ಲ, ಇನ್ನೇನೋ ಏನೋ ಕಾರಣಗಳಿಂದ ಅವರಿಗೆ ಬೇಡ ಅಂತ ಹೇಳಿ ಇರುತ್ತೆ. ಆದ್ರೆ ಅವ್ರು ಹೆದರ್ತಾರೆ ನೋ ಅಂತ ಹೇಳೋದಕ್ಕೆ ಹೆದರ್ತಾರೆ. ಯಾಕಂತ ಹೇಳಿದ್ರೆ ನೋ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ಇರುವಂತಹ ಈ ಗೌರವ, ಈ ಒಂದು ಪ್ರೀತಿ ಅಥವಾ ಈ ಏನು ಶಿ ಇಸ್ ವೆರಿ ಕೇರಿಂಗ್ ಅನ್ನುವಂತ ಒಂದು ಲೇಬಲ್ ಇದೆ ಅದು ಹೊರಟೋಗುತ್ತೆ ಅನ್ನೋ ಭಯ ಅವರಿಗೆ. ಏನ್ ಮಾಡ್ತಾರೆ,

ಹೇಳಿ ಹೇಳ್ತಾರಲ್ಲ. ಸೊ ಮನೆಯ ಒಂದು ನೆಮ್ಮದಿ, ಅವರ ಮಾನಸಿಕ ನೆಮ್ಮದಿ ಕೂಡ ಹಾಳಾಗ್ತಾ ಇರತ್ತೆ ಅದರಿಂದ. ಅದಕ್ಕೆ ನಾವು ಎಲ್ಲರಿಗೂ ಕರುಣೆಯನ್ನು ತೋರಿಸ್ಬೇಕು, ಇನ್ವಾಲ್ವ್ ಆಗಬೇಕು ಅಥವಾ ಹೆಲ್ಪ್ ಮಾಡಬೇಕು. ಬಟ್ ನಾವೊಂದು ಬೌಂಡ್ರೀಸ್ ಅನ್ನು ಸೆಟ್ ಮಾಡ್ಕೊಂಡಿರ್ಬೇಕು, ಇಷ್ಟರವರೆಗೆ ಮಾತ್ರ ನಾನು ಹೆಲ್ಪ್ ಮಾಡಬಲ್ಲೆ, ಇಷ್ಟರವರೆಗೆ ನಾನು ಸಹಾಯ ಮಾಡಬಲ್ಲೆ, ಇಷ್ಟರವರೆಗೆ ಇನ್ವಾಲ್ವ್ಮೆಂಟ್ ಆದರೆ ಒಳ್ಳೇದು. ಬಟ್ ಇದಕ್ಕಿಂತ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಬಾರ್ದು. ಒಂದು ಬೌಂಡ್ರೀಸ್ ಅನ್ನು ನಾವು ಎಲ್ಲ ಒಂದು ಇದರಲ್ಲಿ ಕೂಡ ನಾವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೀಗೆ ಅಂತ ಹೇಳಿ ಇರುವಂತದ್ದು ಇನ್ನೂ ಒಂದು ರೂಪದಲ್ಲಿ ಬರತ್ತೆ. ನಾನು ಎಲ್ರಿಗೂ ಸಹಾಯ ಮಾಡ್ತೇನೆ, ನಾನು ಹೀಗೆ ನೀವು ಕೇಳಿರ್ಬೋದು ಹೆಚ್ಚಿನವ್ರು. ನನ್ಗಂತೂ ನನ್ನ ಲೈಫಲ್ಲಿ ತುಂಬಾ ಜನರು ಹೇಳಿದ್ದಿದೆ ಇದು, ನನಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ, ನಾನು ಹೀಗೆ ಎಲ್ರಿಗೂ, ಯಾರ ಹತ್ರ ಯಾರು ನನ್ನ ಹತ್ರ ಬಂದ್ರೂ ನಾನು ವಾಪಸ್ ಕಳ್ಸಲ್ಲ, ಯಾರು ಬಂದು ಹೇಳಿದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ, ನನಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ. ಈ ತರ ನಾನು ಯಾರನ್ನು ಕೂಡ ನೋಯಿಸೋಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಅವರು ನಾನು ಎಲ್ಲರನ್ನು ಅರ್ಥ ಮಾಡ್ಕೊಳ್ತೇನೆ ಅಂತ ಕೂಡ ಕೆಲವರೀಗ ಹೇಳೋದನ್ನ ನೋಡಿರ್ಬೋದು. ನನ್ಗೆಲ್ಲರದ್ದು ಇದು ಅರ್ಥ ಆಗತ್ತೆ ಅಂತೇಳಿ. ಆದ್ರೆ ನಾವು ಬೇರೆಯವರನ್ನೇ ಅರ್ಥ ಮಾಡ್ಕೊಳ್ತಾ, ಬೇರೆಯವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋದಾಗ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ದೆ ನಮ್ಮನ್ನೇ ನಾವು ಮರೆತು ಬಿಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮೊದಲು ನಮ್ಮ ಒಂದು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ನಂತರ ನಾನು ಹೀಗೆ ಅನ್ನುವಂತ ಲೇಬಲ್ ಇದೆ ಅಲ್ಲ, ಆ ಲೇಬಲ್ ಎಲ್ಲಿವರೆಗೆ ನನಗೆ ರಿಲೆವೆಂಟ್ ಇದೆ ಅಥವಾ ಎಲ್ಲಿವರೆಗೆ ನನಗೆ ಒಂದು ಸೇಫ್ ಜೋನ್ ಅಲ್ಲಿ ಇಟ್ಟಿರುತ್ತೆ, ಅಥವಾ ಎಲ್ಲಿಯ ನಂತರ ಅದು ನನಗೊಂದು ರಿಸ್ಕ್ ಆಗಿ ರಿಸ್ಕ್ ಫ್ಯಾಕ್ಟರ್ ಆಗಿ ಅದು ಕೆಲಸ ಮಾಡತ್ತೆ ಅಲ್ವಾ. ಈ ಹೆಚ್ಚಿನ ಈ ನಾನು ಹೀಗೆ ಇರೋದು ಅನ್ನುವಂಥದ್ದು ನೀವು ನೋಡಿದ್ರೆ ಈ ಪ್ರತಿಯೊಂದು ವಾಕ್ಯ ನಾನು ಇರೋದೇ ಹೀಗೆ ಅಂತ ಹೇಳುವಂಥದ್ರ ಹಿಂದೆ ಅವರಿಗೂ ಮತ್ತೆ ಅವರ ಸುತ್ತಮುತ್ತಲಿಗೂ ಅದು ತೊಂದರೆಯನ್ನು ಉಂಟು ಮಾಡೋದೇ ಆಗಿರತ್ತೆ ಹೆಚ್ಚಾಗಿ. ಈಗ ನಾನೊಬ್ಬ ಶಾಂತ ಸ್ವಭಾವದವನು, ನಾನು ಇರೋದೇ ಹೀಗೆ ಅಂತ ಹೇಳಿದ್ರೆ ಓಕೆ ಅಲ್ವಾ, ಅದು ಅವನ ಸ್ವಭಾವದ ಒಂದು ಭಾಗ ಆಗಿರುತ್ತೆ, ಅದು ಹ್ಯಾಬಿಟ್ ಅಲ್ಲ. ಈ ಹ್ಯಾಬಿಟ್ಗಳೆಲ್ಲ ಏನಿದೆ ಅಲ್ಲ, ಇದು ಯಾವತ್ತೂ ಕೂಡ ನಮ್ಗೆ ಅಥವಾ ನಮ್ಮ ಸುತ್ತಮುತ್ತ ನಮ್ಮನ್ನು ನಂಬ್ಕೊಂಡಿರೋರ್ಗೆ ನಮ್ಮ ಸುತ್ತಮುತ್ತ ಬದುಕುವವರಿಗೆ ಅದು ತೊಂದರೆಯನ್ನೇ ಉಂಟು ಮಾಡ್ತಾ ಇರತ್ತೆ. ಈಗ ಒಂದು ಹುಡುಗಿ ಇದು ಹೇಳ್ತೇನೆ ನಾನು, ಅವಳು ಕಾಲೇಜಿಂದ ಸ್ಟೂಡೆಂಟ್ ಆಗಿರ್ತಾಳೆ, ಯಾರಾದ್ರೂ ಒಂದು ಮಾತು ಹೇಳಿದ್ರೂ ಕೂಡ ದಿನ ಇಡೀ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರೂ ಒಬ್ಳು ಅವಳನ್ನ ಹಿಂಗ್ ನೋಡಿದ್ಲು ಅಂತ ಹೇಳಿದ ತಕ್ಷಣ ಇವಳು ಯೋಚನೆ ಮಾಡ್ತಿರ್ತಾಳೆ, ಅವಳು ಯಾಕೆ ನನ್ನನ್ನು ಹಾಗೆ ನೋಡಿದ್ಲು, ಅದ್ರ ಹಿಂದೆ ಏನಾದ್ರು ಅವಳಿಗೆ ಯಾರಾದ್ರೂ ನನ್ನ ವಿಷಯ ಏನಾದ್ರೂ ಹೇಳಿದಾರ, ಇನ್ಯಾರಾದ್ರೂ ನಂದು ಏನಾದ್ರು ಕಂಪ್ಲೇಂಟ್ ಹೇಳಿದಾರ, ಅವಳು ಯಾಕೆ ಹಾಗೆ ನೋಡಿದ್ಲು, ನನ್ನಲ್ಲಿ ಏನಾದ್ರೂ ತಪ್ಪುಗಳು ಕಾಣ್ತಾ ಇದೆಯಾ ಅಥವಾ ನಾನೇನಾದ್ರೂ ಸರಿ ಇಲ್ವಾ, ಈ ತರದ್ದೆಲ್ಲ ಅವಳು ಏನ್ ಮಾಡ್ತಾಳೆ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರೂ ಒಬ್ರು ರಿಪ್ಲೈಯನ್ನ ಕೆಲವು ಸಲ ಏನೋ ತಪ್ಪಾಗಿ ಬರುತ್ತೆ, ಕೆಲವರು ಏನ್ ಮಾಡ್ತಾರೆ ಡಿಲೀಟ್ ಫ್ರಮ್ ಎವ್ರಿವನ್ ಅಂತ ಹೇಳಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಹಂಗ್ ಮಾಡಿದ ತಕ್ಷಣ ಇಡೀ ದಿನ ಅದನ್ನೇ ಅವಳು ಯೋಚನೆ ಮಾಡಿ, ಯಾಕೆ ಅದನ್ನ ಬದಲಾವಣೆ ಮಾಡ್ದ, ಯಾಕೆ ಡಿಲೀಟ್ ಫ್ರಮ್ ಎವ್ರಿವನ್ ಕೊಟ್ಟ, ಈ ತರ ಏನಾದ್ರೂ ಒಂದು ಪ್ರಶ್ನೆಗಳನ್ನ ಈಗ ಕೇಳ್ತಾರೆ ಟೀಚರ್ಸ್, ಕೇಳಿದಾಗ ಇವಳಿಗೆ ಆನ್ಸರ್ ಗೊತ್ತೋ ಗೊತ್ತಿದ್ದೋ ಏನೋ ಹೇಳಿದಾಗ ಅವ್ರು ಏನೋ ಒಂದ್ ಮಾತು ಹೇಳಿದ್ರು ಅಂದ್ರೆ ಅದನ್ನ ಇಡೀ ದಿನ ಯೋಚನೆ ಮಾಡ್ತಾ ಇರೋದು, ಅವ್ರು ಯಾಕೆ ಹಂಗೆ ಹೇಳಿದ್ರು, ಅದ್ರ ಹಿಂದೆ ಬೇರೆ ಏನಾದ್ರೂ ಅರ್ಥ ಇದೆಯಾ ಅಂತ, ಈ ತರ ಓವರ್ ಥಿಂಕಿಂಗ್ ಅಂತ ಏನ್ ನಾವ್ ಇದು ಹೇಳ್ತೀವಿ. ಈ ತರ ಅವಳಿಗೆ ತುಂಬಾ ಇದಿರುತ್ತೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಯೋಚನೆ ಮಾಡುವಂತದ್ದು. ಅವಾಗ ಎಲ್ರು ಹತ್ರ ಅವಳು ಏನ್ ಹೇಳ್ತಾಳೆ ಅಂದ್ರೆ, ನಾನು ತುಂಬಾ ಸೆನ್ಸಿಟಿವ್, ನನ್ನ ನೇಚರೇ ಹೀಗೆ, ನನ್ ಇರೋದೇ ಹೀಗೆ, ನನ್ಗೇನಾದ್ರು ಸ್ವಲ್ಪ ಹೇಳಿದ್ರೆ ಅದು ದೊಡ್ಡ ಎಫೆಕ್ಟ್ ಕೊಡುತ್ತೆ, ಒಂದ್ ಸಣ್ಣ ವಿಷಯವನ್ನ ನಾನು ಇಡೀ ದಿನ 24 hours ನಾನು ಅದನ್ನ ಯೋಚನೆ ಮಾಡ್ತಾ ಇರ್ತೀನಿ, ಅದನ್ನ ನನಗೆ ಮರೆಯೋದಕ್ಕೆ ಆಗೋದಿಲ್ಲ, ಅದರಿಂದ ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಸೊ ಇದು ಪರ್ಸನಾಲಿಟಿಯ ಒಂದು ಭಾಗ ಅಲ್ಲ ಅಲ್ವಾ, ಇದು ಅವಳು ಮಾಡ್ಕೊಳ್ತಾ ಇರೋದು, ಅವಳ ಪರ್ಸನಾಲಿಟಿಯ ಒಂದು ಭಾಗ ಅಲ್ಲ. ಅವಳು ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು, ಅವಳು ಅದ್ರ ಹಿಂದೆ ನಾವು ಕಾರಣಗಳನ್ನ ನಾವು ಹುಡುಕಿ ಏನಾದ್ರೂ ತೆಗೆದು ನೋಡಿದ್ರೆ ಏನಾದ್ರೂ ಒಂದು ಕಾರಣಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಷ್ಟು ವರ್ಷಗಳಿಂದ ಅವಳ ಹತ್ರ ಈಗ ಮಾತಾಡಿದಾಗ ನಮ್ಗೆ ಅರ್ಥ ಆಗತ್ತೆ, ಆ ತುಂಬಾ ಸಣ್ಣದಿರುವಾಗದಿಂದ ಅವಳು ಆ ಅಭ್ಯಾಸವನ್ನ ಬೆಳೆಸ್ಕೊಂಡಿರ್ತಾಳೆ. ಯಾರಾದ್ರೂ ಸ್ವಲ್ಪ ಈಗ ಹೇಳಿದ್ರೆ ಯಾರು ಮನೆಯಲ್ಲಿ ಇರೋದಿಲ್ಲ, ಅದಕ್ಕೆ ಗೈಡೆನ್ಸ್ ಕೊಡೋದಕ್ಕಾಗ್ಲಿ ಅಥವಾ ಮನೆಯಲ್ಲಿ ಬೇರೆ ಸದಸ್ಯರುಗಳು ಎಲ್ಲ ಇದ್ದಾಗ ಅವರನ್ನು ನೋಡಿ ಎಲ್ಲ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಕಲ್ತ್ಕೊಳ್ತಾರೆ. ಯಾರೂ ಇಲ್ಲ, ಯಾರಾದ್ರೂ ಈಗ ಹೇಳಿ ಅವಳು ತಂದೆ ತಾಯಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಇವಳು ಮನೆಯಲ್ಲಿ ಹೆಚ್ಚಿನ ಹೊತ್ತ ಒಂಟಿಯಾಗಿ ಇದ್ದಿರ್ತಾಳೆ, ಯಾರಾದ್ರೂ ಏನಾದ್ರೂ ಹೇಳಿದ ತಕ್ಷಣ ಅವಳದನ್ನ ತುಂಬಾ ಹೊತ್ತು ಯೋಚನೆ ಮಾಡೋದಕ್ಕೆ ಅವಳಿಗೆ ಸಮಯ ಸಿಗುತ್ತೆ, ಅದನ್ನ ಅವಳು ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ಓವರ್ ಥಿಂಕಿಂಗ್, ಯಾವುದು ಕೂಡ ಸಣ್ಣ ಒಂದು ಹ್ಯಾಬಿಟ್ ಆಗಿರೋದು, ಕೆಲವೊಮ್ಮೆ ಒಂದು ಸಣ್ಣ ರಿಯಾಕ್ಷನ್ ಫಸ್ಟ್ ಹ್ಯಾಬಿಟ್ ಆಗಿ ಬದಲಾವಣೆ ಆಗೋದು, ಕೆಲವು ಸಲ ಅಡಿಕ್ಷನ್ ಟೈಪ್ ಈ

0: ಕೂಡ ಆಗಿಬಿಡತ್ತೆ. ಅದ್ ಹಾಗಾಗಿ ಈ ಓವರ್ ಥಿಂಕಿಂಗ್ ಅನ್ನುವಂಥದ್ದು ಕೂಡ ಅವಳಿಗೊಂದು ಅಡಿಕ್ಷನ್ ಟೈಪ್ ಒಂಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ, ಸಣ್ಣ ಸಣ್ಣ ವಿಷಯವನ್ನು ಕೂಡ ತುಂಬಾ ಹೊತ್ತು, ಅದು ತುಂಬಾ ಹೊತ್ತು ಅಂತ ಹೇಳಿದ್ರೆ ಒಂದು ಇಡೀ ದಿನ, ಕೆಲವೊಮ್ಮೆ ಒಂದು ವಾರಗಟ್ಟಲೆ ಅದ್ರ ಬಗ್ಗೆ ಅವಳು ಥಿಂಕ್ ಮಾಡ್ತಾ ಇರ್ತಾಳೆ. ಸೊ ಇದು ಕೂಡ ಅವಳು ಸೆನ್ಸಿಟಿವ್ ಅಂತ ಹೇಳೋದನ್ನ ನಾವು ಒಪ್ಕೊಳ್ಬೇಕು ಅಂತ ಹೇಳಿಲ್ಲ. ಅವಳು ಹೇಳಿದ ತಕ್ಷಣ ಹಾ ಹೌದು ಅವಳು ಹಾ ನೀನ್ ತುಂಬಾ ಸೆನ್ಸಿಟಿವ್ ಅಂತ ಹೇಳೋದಲ್ಲ. ಅವಾಗ ಅದ್ರ ಹಿಂದೆ ಏನ್ ಕಾರಣ ಇದೆ ಅಂತ ನಾವು ಹುಡುಗಿ ತೆಗೆದ್ರೆ ಈ ತರ ಲೇಬಲ್ಗಳನ್ನ ನೋಡಿ, ಈ ಒಂದು ಕಥೆಯ ಹಿಂದೆ ಕೂಡ, ಈ ಒಂದು ಕೇಸ್ ಹಿಂದೆ ಕೂಡ ನಮ್ಗೆ ಅರ್ಥ ಆಗೋದೇನು, ಅವಳ ಮುಂದೆ ಏನು ಕೂಡ ಇದಾಗ್ಬೋದು ಅಲ್ವಾ. ಅವಳೊಂದು ನಾರ್ಮಲ್ ಅಂತ ಹೇಳಿ ಅನ್ಸೋದಿಲ್ಲ. ಆ ಇಡೀ ಒಂದು ಒಂದು ಸಣ್ಣ ಮಾತನ್ನ ಅಥವಾ ಒಂದು ಸಣ್ಣ ಒಂದು ನೋಡಿದ್ದನ್ನ ಅವಳು ಇಡೀ ದಿನ ಥಿಂಕ್ ಮಾಡ್ತಾಳೆ ಅಂತ ಹೇಳಿ ಆದ್ರೆ ಇಡೀ ದಿನದ ಒಂದು ರುಟೀನೇ ಹಾಳಾಯ್ತು ಅವಳದು ಅಲ್ವಾ. ನಾಳೆ ಇಂಥ ವಿಷಯಗಳು ಬಹಳಷ್ಟು ಆಗುತ್ತೆ. ಈಗ ಯಾರೋ ಒಬ್ಬ ಮೆಸೇಜ್ ಮಾಡಿ ಡಿಲೀಟ್ ಫ್ರಮ್ ಎವ್ರಿ ಒನ್ ಕೊಟ್ಟ, ಅವನಿಗೆ ಎಷ್ಟು ಟಾರ್ಚರ್ ಮಾಡಿದ್ದಿರ್ಬೋದು ಅವಳು. ಸೊ ಅವನದು ದಿನ ಹಾಳಾಗಿರುತ್ತೆ ಅಲ್ವಾ. ಸೊ ಈ ತರ ಯಾವುದು ನಾನು ಹೀಗೆ ಅನ್ನುವಂತ ಒಂದು ಹೇಳೋ ಮಾತು ಹೇಳೋದಕ್ಕೆ ಕೇಳೋದಕ್ಕೆ ತುಂಬಾ ಸಣ್ಣ ವಿಷಯ, ತುಂಬಾ ನ್ಯಾಚುರಲ್ ಅಂತ ಹೇಳಿ ಅನಿಸಿದ್ರು ಕೂಡ ಅದರ ಹಿಂದೆ ಬಹಳಷ್ಟು ಕೆಲವು ವಿಷಯಗಳಲ್ಲಂತೂ ನಾವು ಲೈಫ್ ಥ್ರೆಟ್ನಿಂಗ್ ಇರುವಂತದನ್ನು ಕೂಡ ನೋಡ್ಬೋದು. ಈ ಓವರ್ ಥಿಂಕಿಂಗ್ಗಳು, ಈ ಅಸಂಪ್ಷನ್ಗಳು ಎಲ್ಲ ತುಂಬಾ ಜಾಸ್ತಿ ಆದಾಗ, ಇದನ್ನ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿ ಆದ್ರೆ ಅದನ್ನೇ ಸತ್ಯ ಅಂತ ಹೇಳಿ ನಂಬಿಕೊಂಡು ಒಂದು ಅಪಾಯಕರ ನಿರ್ಧಾರಗಳನ್ನು ಕೂಡ ಕೆಲವರು ತಗೊಳ್ಬಹುದು. ಹಾಗಾಗಿ ಈ ನಾನು ಹೀಗೆ ಅನ್ನುವಂಥದ್ದು ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಕೆಲವರು ಹೇಳ್ತಾರೆ, ಏನ್ ಹೇಳ್ತಾರೆ, ನಿನಗ್ ತುಂಬಾ ಹಠ ಅಲ್ವಾ. ತಂದೆ ತಾಯಿಗೆ ಹೇಳ್ತಾರೆ ನಿನಗ್ ತುಂಬಾ ಹಠ, ಅಥವಾ ನೀನ್ ತುಂಬಾ ಲೇಜಿ,
1: ಸೋಮಾರಿ,
0: ನೀನ್ ತುಂಬಾ ಸೆನ್ಸಿಟಿವ್, ಅಥವಾ ನಿನ್ನಿಂದ ಏನು ಆಗಲ್ಲ ಅನ್ನುವಂಥದ್ದಿರ್ಬೋದು, ಅಥವಾ ನೀನ್ ಸ್ವಲ್ಪ ಏನಾದ್ರು ಹೇಳಿದ್ರೆ ನೀನ್ ತುಂಬಾ ಇಮೋಷನಲ್ ಆಗ್ತೀಯ ಅಂತ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಬೆಳೆದಂತಹ ಮಕ್ಕಳುಗಳು ವರ್ಷಗಳು ಕಳೆದ ಹಾಗೆ ದೊಡ್ಡವರಾಗ್ತಾ ಆಗ್ತಾ ಏನ್ ಅಂದ್ಕೋತಾರೆ, ನಾನು ಹೀಗೆ ಅಂತ ಹೇಳಿ ಅವ್ರು ಕೇಳಿ ಕೇಳಿ ಇದು ಮಾಡ್ಕೊಂಡಿರೋದು. ಇವ್ರು ಹೇಳಿ ಹೇಳಿ ಅಲ್ಲ, ಇನ್ನೊಬ್ಬರಿಂದ, ಈಗ ತಂದೆ ತಾಯಿಗಳು, ದೊಡ್ಡವರು, ಸುತ್ತಮುತ್ತ ಇರುವವರು ಎಲ್ಲ ಹೇಳಿ ಹೇಳಿ ಹೇಳಿ ಇವರು ಮನಸ್ಸಲ್ಲಿ, ಈಗ ಕೆಲವು ಸಲ ಹಾಗೆ ಅಲ್ವಾ, ನೀನ್ ಕಳ್ಳ ಕಳ್ಳ ಕಳ್ಳ ಅಂತೇಳಿ ಒಂದ್ 100 ಸಲ ಹೇಳಿದಾಗ ನಮ್ಗೊಂದ್ಸಲ ಡೌಟ್ ಬರ್ಲಿಕ್ಕೆ ಶುರು ಆಗ್ತಾ, ಹೌದಾ ನಾನು ಏನಾದ್ರೂ ಮಾಡಿದೀನ ಅಂತೇಳಿ ಅಲ್ವಾ. ಈ ತರದ ಒಂದಿದ್ರಲ್ಲಿ ಅವರು ಹಾ ನಾನು ಹೀಗೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಆವಾಗ ನಾವು ಕೇಳ್ಬೇಕಾಗಿರೋದು, ಈ ನಾನು ಹೀಗೆ ಅನ್ನುವಂತ ಒಂದು ಧ್ವನಿ ನಿನ್ನೊಳಗೆ ಏನಿದೆಯಲ್ಲ, ಅದು ನಿನ್ನ ಧ್ವನಿಯ ಅಥವಾ ನಿನ್ನ ಬಾಲ್ಯದಲ್ಲಿ ಯಾರೋ ನಿನ್ನೊಳಗೆ ಬಿಟ್ಟಂತಹ ಧ್ವನಿ, ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಈಗ ನಾನು ಲೇಜಿ ಅಂತ ಹೇಳುವಂತದ್ದು ಏನಾದ್ರೂ ಇದ್ರೆ, ಒಂದು ಹುಡುಗ ಅವ ಓದಿನಲ್ಲಿ ತುಂಬಾ ಹಿಂದಿರ್ತಾನೆ, ಮನೆ ಮಂದಿ ಎಲ್ಲ ಅವ್ರಿಗೆ ಏನ್ ಹೇಳ್ತಾರೆ, ಅವನಿಗೆ ಓದಲ್ಲಿ ಇಂಟ್ರೆಸ್ಟೇ ಇಲ್ಲ, ಅವನ್ ತುಂಬಾ ಲೇಜಿ ಅಂತ ಹೇಳಿದಾಗ ಅವನ್ ಏನಂದ್ಕೊಳ್ತಾನೆ, ಹಾ ಹೌದು ನನ್ಗೆ ಓದ್ನಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ತುಂಬಾ ಲೇಜಿ ಅನ್ನೋ ಅವನು ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತಾನೆ,
1: ಒಪ್ಕೊಂಡ್ ಬಿಡ್ತಾನೆ.
0: ಹಾ ಆದ್ರೆ ನಿಜವಾಗ್ಲು ಅವನನ್ನ ಮಾತಾಡಿಸ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಾ ನಾನು ಫೈಲ್ ಆಗ್ಬಿಡ್ತೇನೆ, ಯಾಕಂತ ಹೇಳಿದ್ರೆ ಏನ್ ಹೇಳ್ತಿದ್ದಾರೆ, ಅವನ್ಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅವ್ರು ಹೇಳ್ತಿರ್ತಾರಲ್ಲ. ಸೊ ನನ್ಗೆ ಇಷ್ಟ ಇಲ್ವೇನೋ, ನಾನು ಫೈಲ್ ಆಗ್ಬಿಡ್ತೇನೇನೋ, ಅಥವಾ ಕಂಪ್ಯಾರಿಸನ್ ಇರುತ್ತೆ ಕೆಲವು ಮನೆಗಳಲ್ಲಿ, ಹಾ ನನ್ಗೆ ಅಣ್ಣನಷ್ಟು ಅಥವಾ ಅಕ್ಕನಷ್ಟು ನನ್ಗೆ ಓದ್ಲಿಕ್ಕೆ ಆಗೋದಿಲ್ವೇನೋ, ಆ ತರದ್ದೆಲ್ಲ ಯೋಚನೆಗಳು ಬಂದಾಗ ಅವ್ರು ಏನ್ ಮಾಡ್ತಾರೆ, ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ನೋಡ್ತಾರೆ. ಫೇಲ್ಯೂರ್ ಅನ್ನೋದು ಅಥವಾ ಈ ಕೆಟ್ಟ ನೆಗೆಟಿವ್ ವಿಷಯಗಳು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಸಮಯದಲ್ಲಿ ಎಸ್ಕೇಪಿಸಂ, ಅದು ತುಂಬಾ ಈಸಿಯೆಸ್ಟ್ ವೇ ಅಲ್ವಾ ನಮ್ಗೆ ತಪ್ಪಿಸ್ಕೊಳ್ಳೋದು. ಸೊ ನಾನು ಓದೋದನ್ನೇ ತಪ್ಪಿಸ್ಕೊಂಡು ಬಿಟ್ರೆ ರಗಳೇ ಇಲ್ಲ, ನಾನು ಲೇಜಿ ಅನ್ನೋ ಹೇಗೂ ಒಂದು ಲೇಬಲ್ ನನಗೆ ಸಿಕ್ಕಿದೆ, ಓಕೆ ನಾನ್ ಇದ್ರ ಜೊತೆಗೆ ಬದುಕ್ತೇನೆ, ತೊಂದರೆ ಇಲ್ಲ ನನ್ಗೆ, ಐ ಆಮ್ ಓಕೆ ವಿತ್ ಇಟ್ ಅಂತೇಳಿ ಕೆಲವ್ರು ಏನ್ ಮಾಡ್ತಾರೆ, ಅದ್ರ ಜೊತೆಗೆ ಆ ಲೇಬಲ್ ಅನ್ನ ಪರ್ಮನೆಂಟ್ ಮಾಡ್ಕೊಂಡ್ಬಿಡ್ತಾರೆ. ನಿಜವಾಗ್ಲು ಫೇಲ್ಯೂರ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೆ ಮಾಡುವಂತ ಬಿಹೇವಿಯರ್ ಆಗಿತ್ತಿದು, ಜಸ್ಟ್ ಒಂದು ಬಿಹೇವಿಯರ್ ಅಷ್ಟೇ, ಒಂದು ನಡವಳಿಕೆ, ಅದೇನು ಅವನಿಗೆ ಅವನ ಪರ್ಸನಾಲಿಟಿ ಅಲ್ಲ ಅದು. ಲೇಜಿ ಅನ್ನುವಂಥದ್ದೊಂದು ಆ ಫೇಲ್ಯೂರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿದಂತ ಬಿಹೇವಿಯರ್ ಅಷ್ಟೇ, ಅದನ್ನೇ ಪರ್ಸನಾಲಿಟಿ ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನೇನ್ ಅಂದ್ಕೊಂಡಿದ್ದ, ಇದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ, ಅವನ ನನ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಹೇಳೋದನ್ನ ನಾನು ಪ್ರಯತ್ನಿಸಿ ಸೋಲುವುದನ್ನ ನೋಡಲು ಹೆದರುತ್ತಿದ್ದೇನೆ ಅಂತ ಹೇಳಿ ಆಗಿರ್ಬೋದಲ್ವಾ. ಪ್ರಯತ್ನ ಮಾಡಿದ್ರೆ ನಾನು ಸೋತ್ ಬಿಟ್ರೆ ಅದ್ ಭಯ ಆಗತ್ತಲ್ಲ ನನಗೆ, ಸೋಲಿಗೆ ಭಯ ಪಡ್ತಿದ್ದೇನೆ ನಾನು ಅಂತ ಹೇಳುವಂತ ಒಂದು ಹಿಂದ್ಗಡೆ ಅದು ಇದಿರತ್ತೆ ಕಾರಣ. ಹಾಗಾಗಿ ಪ್ರತಿಯೊಂದು ಕೂಡ ಈಗ ಉದಾಹರಣೆಗೆ ನಾನು ಸಾರಿ ಕೇಳಲ್ಲ ಅಂತ ಹೇಳ್ತಾರೆ ಕೆಲವರು ಅಲ್ವಾ. ಒಬ್ಬ ಗಂಡ ಹೇಳ್ತಾನೆ ನಿಮ್ಗೆ ಹೆಂಡತಿ ಜೊತೆಗೆ ಇಬ್ರು ಗಲಾಟೆ ಮಾಡ್ಕೊಳ್ತಿರ್ತಾರೆ, ಅವನಿಗೆ ಒಂಥರ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ, ನಾನ್ ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ, ನನ್ ತಪ್ಪು ಮಾಡಿದ್ರು ಕೂಡ ನಾನ್ ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ ಅಂತ ಯಾಕೆ ಅಂತ ಹೇಳಿ ಅದು ತುಂಬಾ ಗಲಾಟೆಗೆ ಹೋದಾಗ ಕೌನ್ಸಿಲಿಂಗ್ ಬಂದಾಗ ಅವ್ರ ಹತ್ರ ಮಾತಾಡಿದಾಗ ಗಂಡನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಏನಾದ್ರೂ ಬಾಲ್ಯದಲ್ಲಿ ಸಣ್ಣ ಸಣ್ಣ ತಪ್ಪುಗಳಾದಾಗ ಅವನ ತಂದೆ ಎಲ್ಲರ ಎದುರಿಗೆ ತುಂಬಾ ಅವಮಾನ ಮಾಡ್ತಿದ್ರು. ಹಾಗಾಗಿ ಅವ್ರಿಗೆ ಮನಸ್ಸಲ್ಲಿ ಹೇಗಿತ್ತೆ ಅಂತ ಹೇಳಿದ್ರೆ, ನಾನ್ ತಪ್ಪು ಮಾಡಿದೆ ಅಂತ ಹೇಳುವಂತದ ಒಪ್ಕೊಳ್ಳೋದಂತ ಏನಿದೆ ಅಲ್ಲ ಅದು ಬರೀ ಅಪಾಲಜಿ ಆಗಿರ್ಲಿಲ್ಲ, ಅದೇನಾಗ್ತಿತ್ತು ಅಂತ ಹೇಳಿದ್ರೆ ನಾನು ತುಂಬಾ ವೀಕ್ ಮೈಂಡ್ ಅಂತ ಹೇಳಿ ಅನ್ನೋದು ಅವನಿಗೆ ಬರ್ತಾ ಇತ್ತು. ಅದಕ್ಕೆ ಅವನಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಅವನು ಸಾರಿ ಅಂತ ಕೇಳ್ತಾನೆ ಇರ್ಲಿಲ್ಲ. ಸಾರಿ ಅಂತ ಕೇಳಿದ್ರೆ ನಾನ್ ವೀಕ್ ಅಂತ ಹೇಳಿ ಸಾರಿ ಅಂತ ಕೇಳೋದು ಒಂದು ಅಪಾಲಜಿ ಅಂತ ಹೇಳಿ ಅವನಿಗೆ ಅನಿಸ್ತಿರ್ಲಿಲ್ಲ. ಸಾರಿ ಕೇಳಿದ್ರೆ ನಾನ್ ವೀಕ್, ಸೊ ನಾನ್ ಯಾಕೆ ಹೆಂಡತಿ ಹತ್ರ ಸಾರಿ ಕೇಳ್ಬೇಕು. ಸೊ ತಪ್ಪು ಮಾಡಿದಾಗ ಕೂಡ ಮನ್ಸಿಗೊಂದ್ ವೇಳೆ ಬಂದ್ರು ಕೂಡ ಇಲ್ಲ ನಾನ್ ಯಾಕೆ ಕೇಳ್ಬೇಕು ಸಾರಿ, ನಾನ್ ಕೇಳೋದಿಲ್ಲ. ಸಾರಿ ಕೇಳಿದವರೆಲ್ಲ ವೀಕ್.
1: ಹೌದು,
0: ಸಾರಿ ಕೇಳಿದ್ರೆ ನಾನ್ ವೀಕ್ ಅಂತ ಆಗ್ಬಿಡತ್ತೆ. ಅವಾಗ ನನ್ನ ಹೆಂಡತಿ ಏನ್ ಅನ್ಕೊಳ್ತಾರೆ, ನನ್ ಗಂಡ ವೀಕ್ ಅಂತ ಹೇಳಿ ಅನ್ಕೋತಾಳೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು, ಸಾರಿನೇ ಕೇಳ್ಬಾರ್ದು. ಸೊ ಅವನು ಹೇಳ್ತಿದ್ದ ಮಾತ್ ಮಾತಿಗೆ ಅವ್ನು ನಾನ್ ಸಾರಿ ಕೇಳಲ್ಲ, ನಾನ್ ಯಾಕೆ ಸಾರಿ ಕೇಳ್ಬೇಕು.
1: ತುಂಬಾ ಜನಕ್ಕೆ ಈ ಸಮಸ್ಯೆ ಇದೆ, ತುಂಬಾ ಸಂಬಂಧಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಒಂದು ಸಾರಿ ತಪ್ಪಾಯ್ತು ಮಾರೈತಿ, ಆಯ್ತು ನಂದೇ ತಪ್ಪು ಅಂತ ಹೇಳ್ಬಿಟ್ರೆ ಎಷ್ಟೋ ಜಗಳಗಳು, ಎಷ್ಟೋ ಸಂಘರ್ಷಗಳು, ಮನಸ್ತಾಪಗಳು ಮುಗ್ದೋಯ್ಬಿಡುತ್ತೆ.
0: ಆದ್ರೆ ಈ ಈಗೋ ಅಥವಾ ಈ ಇದ್ರ ಹಿಂದೆ ಅವರ ಬಾಲ್ಯದ ಇನ್ಸಿಡೆಂಟ್ ಕೂಡ ಕಾರಣ ಆಗಿರ್ಬೋದು, 100% ಕಾರಣ ಇರುತ್ತೆ. ಯಾರೂ ಒಬ್ಬ ಮನುಷ್ಯ ತಾನಾಗಿ ಎಲ್ಲವನ್ನ ಬೆಳೆಸ್ಕೊಳ್ಳೋದಿಲ್ಲ. ಒಂದು ಅವನು ತನ್ನ ಕುಟುಂಬದಿಂದ ಕಲ್ತ್ಕೊಂಡಿರ್ತಾನೆ, ತನ್ನ ಸಮಾಜದ ಎನ್ವಿರಾನ್ಮೆಂಟ್ ಇಂದ ಕಲ್ತ್ಕೊಂಡಿರ್ತಾನೆ. ಬಾಲ್ಯದಲ್ಲಿ ಅಥವಾ ಸ್ಕೂಲ್ಗೆ ಹೋಗುವಾಗ ಯೂತ್ ಇದರಲ್ಲಿ ಏನ್ ಹದಿಹರೆಯದಲ್ಲಿ ಈಗ ಕ್ಲಾಸ್ಮೇಟ್ಗಳಿಂದ ವಿದ್ಯಾರ್ಥಿ ಸಹಪಾಠಿಗಳಿಂದೆಲ್ಲ ಕಲ್ತ್ಕೊಂಡಿರ್ತಾರೆ. ಯಾವುದು ಒರಿಜಿನಲ್ ಆಗಿ ಇರುವಂತ ಪರ್ಸನಾಲಿಟಿಗಳು ತುಂಬಾ ಕಡಿಮೆ ಇರುತ್ತೆ. ಈ ಎಲ್ಲದರ ಇನ್ಫ್ಲೂಯೆನ್ಸ್ ಇಂದ ಬಂದಿರುವಂತಹ ಈ ಹ್ಯಾಬಿಟ್, ಇದು ಪರ್ಸನಾಲಿಟಿ ಅಲ್ಲ, ಈ
1: ಅಭ್ಯಾಸಗಳು,
0: ಅಭ್ಯಾಸಗಳೇ ಜಾಸ್ತಿ ಇರುತ್ತೆ. ಸೊ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ.
1: ಅದು ಚೇಂಜ್ ಮಾಡ್ಕೊಂಡ್ ಹೆಂಗ್ ಎಂಬುದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ.
0: ಖಂಡಿತವಾಗ್ಲು.
1: ಓಕೆ, ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್. ಈಗ ನಮ್ಮಲ್ಲೇ ಈ ಕ್ಯಾರೆಕ್ಟರ್ ಗಳು ತುಂಬಾ ಇದ್ದಾವೆ. ನಾವು ಸಾರಿ ಕೇಳಲ್ಲ, ನಾಚ್ಕಂಬ್ದ, ಒಬ್ಬನ ಕಂಡ್ರೆ ಮಾತಾಡದೆ ಇಪ್ಪುದು, ಇಂಥದ್ದೆಲ್ಲ ನಮ್ಗೆ ಬೇರೆ ಬೇರೆ ಕಾರಣಗಳಿಂದ ಸ್ವರ್ಣ ಮೇಡಮ್ ಹೇಳಿದಂಗೆ ಬಂದಿರುತ್ತ. ಸೊ ಅದನ್ನ ನಾನು ಹಿಂಗೆ ಇಪ್ಪುದು, ನಂಗೆ ಸಿಟ್ಟು ಜಾಸ್ತಿ, ನಾನು ಶಾರ್ಟ್ ಟೆಂಪರ್ಡ್, ಇಂಥದನ್ನೆಲ್ಲ ನಾವು ನಮ್ಗೆ ನಾವು ಒಂಟಿಸ್ಕೊಂಡು ಬದುಕ್ತಾ ಇರ್ತೀವಲ್ಲ, ಅದನ್ನ ಬದಲಾಯಿಸ್ಕೊಂಡು ಲೈಕ್ ಮಾಡಿ ಇನ್ನೂ ಲೈಕ್ ಬದುಕು ಕಾಪುದಾರ ಯಾಕೆ ಕಾಪಕ್ಕಾಗ ಕಾಂಬ ಅದೆಲ್ಲ ಆ ಚಾನ್ಸಸ್ಗಳು ಎಂತಲ್ಲ ಅಂತ ಮುಂದಿನ ಸಂಚಿಕೆಯಲ್ಲಿ ಕೇಂಬ. ಸ್ವರ್ಣ ಮೇಡಮ್ ಥ್ಯಾಂಕ್ ಯು ಸೋ ಮಚ್.
0: ನಿಮ್ಗೂ ಕೂಡ ಥ್ಯಾಂಕ್ ಯು
1: ಕೇಳುಗ್ರೆ. ಸೊ ಇವತ್ತಿನ ಈ ಸಂಚಿಕೆ ನಿಮ್ಗೂ ನಮಗೂ ಎಲ್ಲರಿಗೂ ಬಹಳ ಉಪಯುಕ್ತಕಾರಿ, ನಮ್ಮ ಸ್ವಭಾವಗಳ ಬಗ್ಗೆ ಮಾತಾಡದವ್ರು. ಹಾಂಗಾಗಿ ಕಾಂಬ ಈ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಚೇಂಜ್ ಮಾಡ್ಕೊಂಡ್ ಹೆಂಗೆ ಎಂಬುದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಯುವ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲೆ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಪ್ರಿಯ ಮನಸ್ಸೆ, ಇವತ್ತಿನ ಪ್ರಿಯ ಮನಸ್ಸೆ ಈ ಸಂಚಿಕೆಯಲ್ಲಿ ಯಾವತ್ತಿಗಿಪ್ಪು ದೇವರೇ, ನಮ್ಮ ಕುಂದಾಪುರದ ಆಪ್ತ ಸಮಾಲೋಚಕರಾಗಿರುವಂತಹ ಸುವರ್ಣ ಕುಂದಾಪುರ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
1: ನಾವು ಪ್ರಿಯ ಮನಸ್ಸಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ, ತುಂಬಾ ಮನಸ್ಸುಗಳ ವಿಷಯವನ್ನೇ ಮಾತಾಡಿದ್ದು. ಈ ಸಂಚಿಕೆಯಲ್ಲಿ ಎಂತ ಮಾತಾಡುವ?
4: ಈ ಸಂಚಿಕೆಯಲ್ಲಿ ಒಂದಿಷ್ಟು ಕಾಲೇಜಿನ ಹುಡುಗಿಯರು ಮೆಸೇಜ್ ಹಾಕಿದ್ರು, ಮ್ಯಾಮ್ ನಿಜವಾದ ಪ್ರೀತಿ, ಈ ಅಟ್ರಾಕ್ಷನ್, ಇನ್ಫ್ಯಾಚುಯೇಷನ್ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ, ತುಂಬಾ ಹೆಣ್ಮಕ್ಳಿಗೆ ಹೆಲ್ಪ್ ಆಗಬಹುದು ಅಂತ ಹೇಳಿ ಕೇಳ್ಕೊಂಡಿದ್ರು.
1: ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ಮಕ್ಳಿಗೂ.
4: ಅದಕ್ಕೋಸ್ಕರ ಅದರದ್ದೇ ಒಂದು ವಿಷಯಗಳನ್ನ ಹಿಡ್ಕೊಂಡು ಒಂದಿಷ್ಟು ಮಾತಾಡೋಣ ಅಂತ ಹೇಳಿ ಅನಿಸ್ತಾ ಇದೆ.
1: ಹೌದು, ನಿಜವಾದ ಪ್ರೀತಿ ಲವ್ ಅದ್ ಹೆಂಗ್ ಗೊತ್ತಾಗುತ್ತೆ, ಯಾಕಂದ್ರೆ ಒಂದ್ ಏಜ್ ಅಲ್ಲಿ ನಾವು ಅನ್ಕೊಳ್ತೀವಿ ಅದು ಪ್ರೀತಿ ಅಂತ, ಈ ಟೀನೇಜ್ ಅಲ್ಲಿ ಸ್ಪೆಷಲಿ. ಅವ ನನ್ನ ಕಂಡಾಗ ಒಂದು ನಕ್ಕಾಗ ಅಥವಾ ಅವಳು ಕಂಡಾಗ ಅವಳು ನಕ್ಕಾಗ ಆ ನೋಟಗಳು ಅಥವಾ ಅದೇನೋ ಒಂದು ಆಗ ಅನ್ಸ್ಬಿಡುತ್ತೆ ಹೇ ಅವನನ್ನ ಇಷ್ಟಪಡ್ತಾನೆ ಅಂತೆಲ್ಲ. ಮತ್ತೆ ಆ ಸ್ಟೇಜ್ ಎಲ್ಲ ದಾಟಿ ಆದ್ಮೇಲೆ ಅರ್ಥ ಹಬ್ಬದು ಅದು ಲವ್ ಅಲ್ಲ, ಅದು ಇನ್ಫ್ಯಾಚುಯೇಷನ್, ಅದೊಂದು ಆಕರ್ಷಣೆ ಅಷ್ಟೇ ಅಂತ. ಇದ್ರಲ್ಲ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡೋದು ತುಂಬಾ ಕಷ್ಟ ಇದು ಅಲ್ದಾ?
4: ಖಂಡಿತವಾಗ್ಲು ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಆ ಪ್ರೀತಿಯ ಹೆಸರಲ್ಲಿ ನಮಗೆ ನಾವು ಮೋಸ ಮಾಡ್ಕೊಳ್ಳೋದು ಅಂದ್ರೆ ಅದ್ ನಿಜವಾಗ್ಲೂ ಪ್ರೀತಿ ಆಗಿರೋದಿಲ್ಲ, ಆದ್ರೆ ನಾವ್ ಅದನ್ನ ಪ್ರೀತಿ ಅಂತ ಹೇಳಿ ಅನ್ಕೊಂಡಾಗ ಅದು ನಮಗೆ ಅದು ನೋವಾಗೋದಾಗ್ಲಿ ಮೋಸ ಹೋಗೋದಾಗ್ಲಿ ಈ ತರದ್ದೆಲ್ಲ ಇದೆಲ್ಲ ತುಂಬಾ ಅಪಾಯಕಾರಿ. ಹಾಗಾಗಿ ಇದನ್ನ ಕೇಳ್ದ ಒಂದಿಷ್ಟು ಹೆಣ್ಮಕ್ಳಿಗೆ ಅಥವಾ ಗಂಡ್ಮಕ್ಳಿಗೂ ಹದಿಹರೆಯದ ಮಕ್ಳಿಗೆ ಒಂದಿಷ್ಟು ಹೆಲ್ಪ್ ಆಗ್ಲಿ ಅನ್ನುವ ಕಾರಣಕ್ಕೋಸ್ಕರ ನಿಜವಾದ ಪ್ರೀತಿ ಅಂದ್ರೆ ಏನು, ನಾವು ಪ್ರೀತಿ ಅಂತ ಭಾವಿಸ್ತಾ ಇರೋದು ನಿಜವಾಗ್ಲೂ ಪ್ರೀತಿನ ಅಥವಾ ಅದು ಬರೀ ಅಟ್ರಾಕ್ಷನ್ ಅಥವಾ ಮೋಹ ಇನ್ಫ್ಯಾಚುಯೇಷನ್ ಏನು ಅಂತ ಹೇಳಿ ನಾವು ಇವತ್ತು ತಿಳ್ಕೊಳ್ಳೋಣ.
1: ಓಕೆ ಸರಿ, ನಿಜವಾದ ಪ್ರೀತಿ ಏನು ಅನ್ನೋದು ಖಂಡಿತವಾಗ್ಲೂ ಇದು ತುಂಬಾ ತುಂಬಾ ಜನಕ್ಕೆ ಅರ್ಥ ಆಯ್ಕ. ಪ್ರೀತಿ ಅಂದ್ರೆ ಯಾವ್ದು, ಇನ್ಫ್ಯಾಚುಯೇಷನ್ ಅಂದ್ರೆ ಯಾವ್ದು, ಪ್ರೀತಿ ಮತ್ತೆ ಇನ್ಫ್ಯಾಚುಯೇಷನ್ ನಡುವಿನ ಅಂತರವನ್ನ ನಾವು ಹೆಂಗೆ ಫೈಂಡ್ ಔಟ್ ಮಾಡುದು ಇದೆಲ್ಲ ಒಂಚೂರು ಹೇಳಿಕೊಡಿ ಕಾಂಬ ನಮಗೂ.
4: ಖಂಡಿತವಾಗ್ಲು ಇವತ್ತು ಈ ವಿಷಯ ಆಕ್ಚುಲಿ ತುಂಬಾ ಸೂಕ್ಷ್ಮವಾಗಿರುವಂತ ವಿಷಯ, ಇಲ್ಲೊಂದು ಸಣ್ಣ ಒಂದು ಲೈನ್ ಇರುತ್ತೆ ಅಷ್ಟೇ ಡಿಫರೆನ್ಸ್, ಜಾಸ್ತಿ ಗೊತ್ತಾಗೋದು ಇಲ್ಲ ಹೆಚ್ಚಿನ ಸಲ. ಇವತ್ತು ನಮ್ಮ ಸುತ್ತ ಇರುವಂತಹ ಅನೇಕ ಯುವ ಮನಸ್ಸುಗಳು, ಯುವಕರು ಯುವತಿಯರು ಏನ್ ಹೇಳ್ತಾರೆ, ನನ್ಗೆ ಅವನಂದ್ರೆ ಇಷ್ಟ, ಅವಳು ನನ್ ತುಂಬಾ ಅರ್ಥ ಮಾಡ್ಕೊಳ್ತಾಳೆ, ಅವನ್ ನನ್ ತುಂಬಾ ಪ್ರೀತಿ ಮಾಡ್ತಾನೆ, ಅವಳಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ಇಂಥ ಡೈಲಾಗ್ಗಳನ್ನ ಇಂಥ ಮಾತುಗಳನ್ನ ನಾವು ಬಹಳ ಬಹಳ ಕೇಳ್ತೇವೆ ಅಲ್ವಾ. ಅವ್ರಿಗೆಲ್ಲ ನಾನ್ ಹೇಳೋದು, ನೀವು ನಿಮ್ಮನ್ ಒಂದ್ಸಲ ನೀವೇ ಕೇಳ್ಕೊಳ್ಳಿ, ನಾನ್ ಈಗ ಅನುಭವಿಸ್ತಾ ಇರೋದು ನಿಜವಾದ ಪ್ರೀತಿನೇ ಅಥವಾ ಅದೊಂದು ಆಕರ್ಷಣೆನ ಅಥವಾ ಒಂದು ಕ್ಷಣಿಕ ಮೋಹನ ಅಥವಾ ಒಂಟಿತನದಿಂದ ಬಂದಂತಹ ಭಾವನೆಯ ಅಥವಾ ಕೇವಲ ಆನ್ಲೈನ್ ಚಾಟಿಂಗ್ ನಿಂದ ಬೆಳೆದ ಅಟ್ಯಾಚ್ಮೆಂಟ್ ಅಥವಾ ಯಾರಾದ್ರೂ ನನ್ನ ಭಾವನೆಗಳನ್ನ ಬಳಸಿಕೊಳ್ತಾ ಇದ್ದಾರ. ಸೊ ಈ ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗತ್ತೆ. ಯಾರನ್ನಾದ್ರೂ ಇಷ್ಟಪಡೋದು ಖಂಡಿತವಾಗ್ಲು ತಪ್ಪಲ್ಲ, ಹದಿಹರೆಯದಲ್ಲಿ ಯಾರಾದ್ರೂ ಇಷ್ಟ ಆಗ್ತಾರೆ ಎಲ್ರಿಗೂ ಕೂಡ, ಯಾರೊಂದ್ರಿಗಾದ್ರೂ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಅವ್ರ ಮೆಸೇಜ್ ಬಂದಾಗ ತುಂಬಾ ಖುಷಿ ಆಗ್ಬಹುದು, ಇವೆಲ್ಲ ಮಾನವ ಸಹಜ ಭಾವನೆಗಳಷ್ಟೇ. ಆದ್ರೆ ಒಂದು ಭಾವನೆ ಬಂದ ತಕ್ಷಣ ಅದಕ್ಕೆ ಪ್ರೀತಿ ಅಂತ ಹೆಸರು ಕೊಡೋದು ಸರಿಯಲ್ಲ, ಯಾಕಂದ್ರೆ ಒಂದು ಭಾವನೆ ಒಂದು ಕ್ಷಣದಲ್ಲಿ ಹುಟ್ಟಿ ಅದು ನಿಜವಾದ ಪ್ರೀತಿ ಅಂತ ಹೇಳಿ ಆದ್ರೆ ಅದು ಸಮಯದೊಂದಿಗೆ ತನ್ನ ಸತ್ಯವನ್ನ ತೋರಿಸ್ಕೊಡುತ್ತೆ. ಹಾಗಾದ್ರೆ ನಿಜವಾದ ಪ್ರೀತಿ ಅಥವಾ ಅಟ್ರಾಕ್ಷನ್ ಅಥವಾ ಇನ್ಫ್ಯಾಚುಯೇಷನ್ ಇದನ್ನ ನಾವು ಕಂಡುಹಿಡಿಯೋದು ಹೇಗೆ? ನಾನೊಂದಿಷ್ಟು ನನ್ಗೆ ಗೊತ್ತಾದ ಮಟ್ಟಿಗೆ ಒಂದಿಷ್ಟು ವಿಷಯಗಳನ್ನ ಹೇಗೆ ಡಿಫರೆನ್ಶಿಯೇಟ್ ಮಾಡೋದು ಅಂತ ಹೇಳಿ ಹೇಳ್ತೇನೆ. ಪ್ರೀತಿ ಅಂದ್ರೆ ಹೇಗಿರತ್ತೆ? ಪ್ರೀತಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮನಸ್ಸು, ಗುಣ ಮತ್ತೆ ವ್ಯಕ್ತಿತ್ವವನ್ನ ನೋಡಿ ನಾವು ಇಷ್ಟಪಡೋದು ಅಥವಾ ಅದನ್ನ ಗೌರವಿಸೋದು. ಹಾಗೆ ನಿಧಾನವಾಗಿ ಅದು ಸಮಯದೊಂದಿಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಇವತ್ತೇ ಸ್ಟ್ರಾಂಗ್ ಆಗಿ ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಹೋಗ್ಬಿಡಲ್ಲ ಒಂದೇ ದಿನದಲ್ಲಿ. ಮತ್ತೆ ಗೌರವ ಇರುತ್ತೆ, ತುಂಬಾ ನಂಬಿಕೆ ಇರುತ್ತೆ, ಜವಾಬ್ದಾರಿ ಇರುತ್ತೆ ಅಲ್ಲಿ. ಹಾಗೆ ಎದುರುಗಡೆ ಯಾರಿದ್ದಾರೆ, ನಮ್ಮ ನಾವು ಏನು ಲವ್ ಮಾಡ್ತೇವೆ ಅಂತ ಹೇಳುವಂತಹ ಜನ ಇದ್ದಾರೆ, ಅವರ ಒಳ್ಳೆಯದನ್ನೇ ಬಯಸುತ್ತೆ. ಅವರು ಒಂದ್ ವೇಳೆ ಯಾವ್ದಾದ್ರು ಒಂದು ಸಮಯದಲ್ಲಿ ಬೇಡ ಅಂತ ಹೇಳಿದ್ರೆ ಆ ನಿರ್ಧಾರವನ್ನು ಕೂಡ ಗೌರವಿಸ್ತಾರೆ. ಹಾಗೆ ಅವರು ಕುಟುಂಬ, ಈಗ ಒಂದು ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಳ ಕುಟುಂಬ, ಅವಳ ಓದು, ಅವಳ ಗುರಿಗಳನ್ನ ಅವನು ಗೌರವಿಸ್ತಾನೆ, ಹಾಗೆ ಹುಡುಗಿ ಕೂಡ. ಹಾಗೆ ಸಮಯ ಕಳೆತಾ ಹೋದ ಹಾಗೆ ಇಬ್ರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ, ಇದು ಕೂಡ ಒಂದು ತುಂಬಾ ಮುಖ್ಯವಾದಂತದ್ದು. ಆಮೇಲೆ ಯಾವ್ದಾದ್ರೊಂದು ಕಷ್ಟ ಬಂದಾಗ ಜೊತೆಯಾಗಿ ನಿಲ್ತಾರೆ, ಬಿಟ್ಟು ಹೋಗಲ್ಲ. ಇನ್ನು ಆಕರ್ಷಣೆ ಅಂತ ಹೇಳಿದ್ರೆ ಹೆಂಗಿರತ್ತೆ? ಅಲ್ಲಿ ಯಾರದ್ದು ರೂಪ, ಓ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ತುಂಬಾ ಹೈಟ್ ಆಗಿದ್ದಾನೆ, ಸಿಕ್ಸ್ ಪ್ಯಾಕ್ ಇದೆ, ಮತ್ತೊಂದು ಈ ತರ ಅವರ ರೂಪ, ಹೊರಗಡೆಯ ರೂಪ ನೋಡಿ, ಅವ್ರ ಮಾತು, ಮಾತಾಡೋ ಧ್ವನಿ ಎಷ್ಟು ಚೆನ್ನಾಗಿದೆ, ಮಾತು ಸ್ಟೈಲ್ ಎಷ್ಟು ಚೆನ್ನಾಗಿ ಆಡ್ತಾಳೆ, ಎಷ್ಟು ಹ್ಯೂಮರಸ್, ಈ ತರ ತುಂಬಾ ಜೋಕ್ ಆಗಿ ಮಾತಾಡ್ತಾಳೆ, ಫನ್ನಿಯಾಗಿ ಮಾತಾಡ್ತಾನೆ, ಈ ತರದ್ದೆಲ್ಲ ಅವರ ವ್ಯಕ್ತಿತ್ವ, ಆ ತರದ ವ್ಯಕ್ತಿತ್ವವನ್ನ ನೋಡಿ ಇಷ್ಟಪಡೋದು. ಅದು ಕ್ಷಣದಲ್ಲೇ ಉಂಟಾಗತ್ತೆ. ಇವತ್ತಾಯ್ತು ಅಂತ ಹೇಳಿದ್ರೆ ಈಗ್ಲೇ ಒಂದು ಪೀಕ್ ಲೆವೆಲ್ ಅಲ್ಲಿ ಇರತ್ತೆ. ಆಮೇಲೆ ಮುಖ್ಯವಾಗಿ ನನ್ಗೆ ಅವ್ರ ಇಷ್ಟ ಅನ್ನುವಂತ ಭಾವನೆ, ಅವ್ರ ಜೊತೆ ಇರಬೇಕು ಮಾತನಾಡ್ಬೇಕು ಅಂತ ದೈಹಿಕ ಮತ್ತೆ ಭಾವನಾತ್ಮಕ ಆಕರ್ಷಣೆ ಇರತ್ತೆ. ಇಲ್ಲಿ ವಿಶೇಷವಾದಂತಹ ಒಂದು ಏನು, ಈ ಕುಟುಂಬದವರನ್ನ ಗೌರವಿಸೋದು ಅಥವಾ ಅವರ ಓದಿನ ಬಗ್ಗೆ ಅಥವಾ ಗುರಿಗಳನ್ನ ಗೌರವಿಸೋದು ಇಂಥದ್ ಯಾವುದು ಇದರಲ್ಲಿ ಇರೋದಿಲ್ಲ. ಆಮೇಲೆ ಅವರ ಕೆಲವು ಗುಣಗಳು ಮತ್ತೆ ರೂಪದಿಂದ ಮಾತ್ರ ಸೆಳೆಯಲ್ಪಡ್ತಾರೆ ಹೊರತು ಅರ್ಥ ಮಾಡ್ಕೊಳ್ಳುವಂತದ್ದೇನು ಇಲ್ಲ ಇಲ್ಲಿ. ಹಾಗೆ ಕಷ್ಟ ಬಂದಾಗ ಒಟ್ಟಿಗಿರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಕಷ್ಟ ಬಂದಾಗ ಕೈ ಕೊಟ್ಟು ಹೋಗ್ಬಹುದು. ಇನ್ಫ್ಯಾಚುಯೇಷನ್, ಮೋಹ ಅಂತ ನಾವು ಹೇಳ್ತೇವೆ, ಇದು ಹೇಗಿರುತ್ತೆ, ನೀವು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅನ್ಕೊಂಡಾಗ ಈ ತರದ ಏನು ನಾನು ಲಕ್ಷಣಗಳನ್ನ ಹೇಳ್ತಾ ಇದ್ದೇನೆ, ದಯವಿಟ್ಟು ಅದನ್ನ ಹೋಲಿಕೆ ಮಾಡಿಕೊಂಡು ನನ್ಗಿರೋದು ಏನು ಅಂತ ಹೇಳಿ ಈಗ್ಲೇ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಂದೊಂದು ಕೋರಿಕೆ. ಮೋಹ ಅಂದ್ರೆ ಇನ್ಫ್ಯಾಚುಯೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಅತಿಯಾದ ಕಲ್ಪನೆ ಮತ್ತು ಭಾವನಾತ್ಮಕವಾಗಿ ಅಟ್ರಾಕ್ಷನ್ ಆಗೋದು, ಇಮೋಷನಲ್ಲಿ ಅವ್ರ ಜೊತೆ ಅಟ್ರಾಕ್ಟ್ ಆಗೋದು. ಅಂದ್ರೆ ಉದಾಹರಣೆಗೆ ಅವರು ಒಬ್ಬರನ್ನ ನೋಡಿದ ತಕ್ಷಣ ನಾವು ತುಂಬಾ ಒಳ್ಳೆಯವರು ಅಂತ ಹೇಳಿ ಅಂದ್ಕೊಳ್ಳೋದು, ಅಥವಾ ಆನ್ಲೈನ್ ಅಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಆಗಿ ಮೆಸೇಜ್ ಮಾಡಿದ್ರು ತುಂಬಾ ಚೆನ್ನಾಗಿ ಫನ್ನಿ ಆಗಿ ಕೇರಿಂಗ್ ಆಗಿ ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ನೋಡೋದಕ್ಕೂ ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋದು. ಅಂದ್ರೆ ನಮ್ಮದೇ ಒಂದು ಕಲ್ಪನೆ ಆಗಿರ್ಬೇಕು ಅಂತ ಏನಿಲ್ಲ, ಬಹಳ ಬೇಗ ತೀವ್ರವಾಗತ್ತೆ ಇದು ಕೂಡ. ಹಾಗೆ ಅವರೇ ನನ್ ಪ್ರಪಂಚ, ಮತ್ ಬೇರೆ ಯಾರು ಇಲ್ಲ ನನ್ಗೆ, ನನ್ಗೆ ನನ್ ಫ್ರೆಂಡ್ಸ್, ನನ್ ಸ್ಟಡೀಸ್, ನಂದ್ ಫ್ಯಾಮಿಲಿ ಇವ್ರು ಯಾರು ನನಗ್ ಬೇಡ, ಅವರೇ ನನ್ ಪ್ರಪಂಚ, ಈ ತರದ ಭಾವನೆ. ಸದಾ ಅವ್ರ ಬಗ್ಗೆನೆ ಯೋಚನೆ ಮಾಡೋದು, ಅವ್ರ ಮೆಸೇಜ್ಗೋಸ್ಕರನೇ ರಿಪ್ಲೈಗೋಸ್ಕರ ಕಾಯ್ತಾ ಇರೋದು. ಒಂದ್ ರಿಜೆಕ್ಷನ್ ಏನಾದ್ರು ಬಂದ್ರೆ ಬೇಡ ಅಂತ ಹೇಳ್ದಾಗೆಲ್ಲ ತುಂಬಾ ನೋವಾಗೋದು, ತುಂಬಾ ಅಸಹನೆಯಿಂದ ವರ್ತಿಸೋದು. ನಾವ್ ಅವತ್ತು ಮಾತಾಡ್ತಾ ಇದ್ವಿ ನೋಡಿ, ಬೇಡ ಅಂತ ರಿಜೆಕ್ಷನ್ ಆದ ತಕ್ಷಣ ಅವರನ್ನ ಸಾಯಿಸುವಂತ ಯೋಚನೆ ಇರ್ಬೋದು, ಅವ್ರಿಗೇನೋ ತೊಂದರೆ ಕೊಡುವಂತ ಯೋಚನೆಗಳು, ಇಂಥದ್ದೆಲ್ಲ ಬರುವಂತದ್ದು. ಹಾಗೆ ಅವರ ವ್ಯಕ್ತಿಯ ನಿಜ ರೂಪಕ್ಕಿಂತ ನಮ್ಮ ಮನಸ್ಸಿನಲ್ಲಿರುವಂತ ಕಲ್ಪನೆಯನ್ನೇ ನಾವು ಪ್ರೀತಿ ಮಾಡೋದು. ನಮ್ಗೊಂದ್ ವೇಳೆ ಓಕೆ ಅವರ ಆತರ ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಕೂಡ ಅದೇ ಒಂದು ಕಲ್ಪನಾ ಲೋಕದಲ್ಲಿ ನಾವು ಬದುಕಿರೋದು. ಒಳ್ಳೆಯವರಲ್ಲ ಅಂತ ಹೇಳಿ ಗೊತ್ತಾದ್ಮೇಲೂ ಕೂಡ, ಸತ್ಯ ಏನು ಅಂತ ಹೇಳಿ ಗೊತ್ತಾದ್ಮೇಲೂ ನಮ್ಮ ಮನ್ಸು ಮತ್ತೆ ಮತ್ತೆ ಅವ್ರ ಕಡೆನೆ ವಾಲ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಪ್ರೀತಿಯಾಗಿರಲ್ಲ. ಆಮೇಲೆ ಕೆಲವು ಸಮಯದ ನಂತರ ಕ್ರಮೇಣ ಓಕೆ ಈಗ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ, ನೋಡ್ಲಿಕ್ಕೆ ಇಲ್ಲ, ಒಂದೆರಡು ದಿನ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಇದು ಕಡಿಮೆ ಆಗ್ಬಿಡತ್ತೆ. ಅಂತಹ ಒಂದು ತೀವ್ರವಾಗಿ ಇರೋದಿಲ್ಲ ಇದು. ಈಗ ಅಟ್ರಾಕ್ಷನ್ ಹೇಗಿರುತ್ತೆ ಅಂದ್ರೆ ಅವಳು ತುಂಬಾ ಚೆನ್ನಾಗಿ ಕಾಣ್ತಾಳೆ, ಅವಳ ಜೊತೆ ಮಾತನಾಡ್ಬೇಕು ಅನ್ಸುತ್ತೆ. ಅದೇ ಮೋಹ, ಅವಳೇ ನನ್ ಜೀವನ, ಅವಳು ರಿಪ್ಲೈ ಮಾಡದಿದ್ರೆ ನನ್ಗೆ ಏನು ಮಾಡೋದಕ್ಕಾಗಲ್ಲ, ಅವಳಿಗೋಸ್ಕರ ನಾನ್ ಎಲ್ಲವನ್ನ ಬಿಟ್ಬಿಡ್ತೇನೆ ಅಂತ. ಆದ್ರೆ ಪ್ರೀತಿ ಅವಳು ನನ್ಗೆ ಮುಖ್ಯ, ಆದ್ರೆ ಅವಳ ಓದು, ಅವಳ ಗುರಿ, ಅವಳ ಕುಟುಂಬ, ಅವಳ ಮಿತಿಗಳು, ಅವಳ ನಿರ್ಧಾರಗಳನ್ನೆಲ್ಲ ನಾನು ಗೌರವಿಸ್ತೇನೆ, ಅವಳ ಒಳ್ಳೆಯದನ್ನೇ ನಾನು ಬಯಸ್ತೇನೆ ಅನ್ನುವಂತಹ ಒಂದು ಭಾವನೆ. ಹಾಗಾಗಿ ಈಗ ಸಾಧಾರಣ ಎಲ್ರಿಗೂ ಒಂದು ಡಿಫರೆನ್ಸ್ ಏನು ಅಂತ ಹೇಳಿ ಗೊತ್ತಾಗಿರುತ್ತೆ. ಅವರವರು ಏನೇನು ಅವರ ಪ್ರೀತಿ ಅಂತ ಹೇಳಿ ಈಗ ಅಂದ್ಕೊಂಡಿದ್ದಾರೆ, ಈ ಎಲ್ಲ ಲಕ್ಷಣಗಳಲ್ಲಿ ನಾವು ಯಾವ ತರ ಇದ್ದೀವಿ ಅಂತ ಹೇಳಿ ಅವರೇ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಮತ್ತೆ ಇನ್ನೂ ಒಂದು ನಿಜವಾದ ಪ್ರೀತಿ ಅಂತ ಹೇಳಿದ್ರೆ, ನಾನ್ ಬರೀ ನಿನ್ನ ಮಿಸ್ ಮಾಡ್ಕೊಳ್ತೇನೆ ಅಂತ ಹೇಳಿ ಇರಲ್ಲ, ಅಥವಾ ನೀನಿಲ್ದೆ ನಾನ್ ಬದುಕದೇ ಇಲ್ಲ ಅನ್ನುವಂಥದ್ದು ಕೂಡ ನಿಜವಾದ ಪ್ರೀತಿ ಆಗಿರೋದಿಲ್ಲ. ಹಾಗೆ ದಿನ ಇಡೀ ಮೆಸೇಜ್ ಮಾಡಿದ್ರೆ, ಚಾಟ್ ಮಾಡಿದ್ರೆ, ಕಾಲ್ ಮಾಡಿದ್ರೆ, ಲೇಟ್ ನೈಟ್ ಅಲ್ಲಿ ಮಾತಾಡಿದ್ರೆ ಮಾತ್ರ ಅದು ಪ್ರೀತಿ ಅಂತ ಹೇಳಿ ಅರ್ಥ ಅಲ್ಲ. ಪ್ರೀತಿಯಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಗೌರವ, ಜವಾಬ್ದಾರಿ, ಒಂದು ಬೌಂಡ್ರೀಸ್ ಅಂತ ಇದ್ದೇ ಇರತ್ತೆ, ನಂಬಿಕೆ ಇರುತ್ತೆ, ಅದೆಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆ ಇರತ್ತೆ. ಸೊ ನಿಮ್ಮ ಪ್ರೀತಿಸುವ ಪಾರ್ಟ್ನರ್ ಅಲ್ಲಿ ತಾಳ್ಮೆ ಇಲ್ಲ, ಎಲ್ಲ ತುಂಬಾ ಅರ್ಜೆಂಟ್ ಅರ್ಜೆಂಟ್, ಇವತ್ ಪರಿಚಯ ಆಗಿದೆ, ಇವತ್ತಿಗೆ ಎಲ್ಲ ಮುಗ್ದು ಹೋಗ್ಬೇಕು ಅನ್ನುವಂತಹ ಭಾವನೆಗಳಿದ್ರೆ ಖಂಡಿತವಾಗ್ಲು ಅದು ಪ್ರೀತಿ ಅಲ್ಲ ಅಂತ ಹೇಳಿ ಅಂದ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರನ್ನ ನಾನು ನನ್ ಕೌನ್ಸಿಲಿಂಗ್ ಬಂದಾಗ ಒಂದಿಷ್ಟು ಈ ಸ್ಟೂಡೆಂಟ್ಸ್ ಗಳನ್ನ ಮಾತಾಡಿಸಿದಾಗ ನನ್ಗೆ ಕಂಡು ಬಂದಿರೋ ಒಂದೆರಡು ವಿಷಯಗಳಂದ್ರೆ, ನೀನ್ ಯಾರ ಹತ್ರನೂ ಮಾತಾಡ್ಬಾರ್ದು, ನಿಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಷ್ಟೇನು ನಿನ್ ಪ್ರೀತಿನೇ ಮಾಡಲ್ಲ, ನಿನ್ನ ನಾನ್ ಮಾತ್ರ ಅರ್ಥ ಮಾಡ್ಕೊಳ್ಳೋದು, ನಾನ್ ಮಾತ್ರ ನಿನ್ನ ಪ್ರೀತಿಸೋದು, ನೀನು ನಿಂದು ಬೇರೆ ಆ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಡ, ಇವ್ರ ಜೊತೆ ಸೇರ್ಬೇಡ, ಈ ತರದ್ದೆಲ್ಲ. ನೀನ್ ನನ್ನ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನೀನ್ ಹಿಂಗ್ ಮಾಡ್ಬೇಕು, ನೀನ್ ನನ್ನ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನನ್ ಕರ್ದಲ್ಲೆಲ್ಲ ಬರ್ಬೇಕು, ಈ ತರ ಮಾಡಿದ್ರೆ ಅದು ನಿಜವಾಗ್ಲು ಪ್ರೀತಿ ಅಲ್ಲ, ನಿಜವಾದ ಪ್ರೀತಿ ಅಲ್ಲ. ಆಮೇಲೆ ಬೇಡ ಅಂತ ಹೇಳಿ ಹೇಳ್ದಾಗ, ಸಪೋಸ್ ಈಗ ಅವ್ರು ಕರೀತಾರೆ ನೀವು ಬರಲ್ಲ ಅಂತ ಹೇಳ್ತೀರಿ ಅಂತ ಹೇಳಿದಾಗ ಅದನ್ನೂ ಕೂಡ ಗೌರವಿಸ್ತಾ ಇಲ್ಲ, ಅದನ್ನೇ ಹಿಡ್ಕೊಂಡು ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಪ್ರೀತಿ ಅಲ್ಲ. ಈಗ ನಾನೊಂದು ಸಣ್ಣ ಪರೀಕ್ಷೆ ಕೊಡೋದು, ಯಾರಾದ್ರೂ ನಿಮ್ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿಯಾಗಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಈ ವ್ಯಕ್ತಿ ನನ್ನನ್ನ ನನ್ನ ಜೀವನದಿಂದ ದೂರ ಮಾಡ್ತಿದ್ದಾರ ಅಥವಾ ನನ್ನ ಜೀವನವನ್ನ ಉತ್ತಮಗೊಳಿಸ್ತಿದ್ದಾರ ಅಂತ ಹೇಳಿ ಕೇಳ್ಕೊಳ್ಬೇಕು. ನನ್ನನ್ನ ನಾನು ಓದೋದ್ರಿಂದ ನನ್ನನ್ನ ದೂರ ಮಾಡ್ತಿದ್ದಾರ, ಏ ಓದಿ ಯಾರು ಇದಾಗಿದ್ದಾರೆ, ನೀನ್ ನನಗ್ ಮೆಸೇಜ್ ಮಾಡ್ತಾ ಇರೋ, ನೀನ್ ನನ್ ಜೊತೆ ಕಾಲಲ್ಲಿ ಮಾತಾಡ್ತಾ ಇರೋ, ನನ್ನ ಒಳ್ಳೆಯ ಸ್ನೇಹಿತರು ಅವ್ರಿಗೆ ಗೊತ್ತಿರುತ್ತೆ ಇವರಿಂದ ನನ್ಗೆ ತುಂಬಾ ಒಳ್ಳೇದಾಗತ್ತೆ ಈ ಫ್ರೆಂಡ್ಸ್ ಇಂದ ಅಂತ ಹೇಳಿ ಗೊತ್ತಿದ್ರು ಕೂಡ ಇಲ್ಲ ನೀನ್ ಅವ್ರ ಹತ್ರ ಮಾತಾಡ್ಕೂಡ್ದು ಆ ತರದ್ದೇನಾದ್ರು ರಿಸ್ಟ್ರಿಕ್ಷನ್ಸ್ ಹಾಕ್ತಿದಾರ, ನಿಮ್ ಗುರಿಗಳನ್ನ ಮರೆಸ್ತಾ ಇದಾರ. ನನ್ಗೇನೋ ಒಂದ್ ಆಗ್ಬೇಕು ಅಂತ ಹೇಳಿ ಏನೋ ಒಂದ್ ಗುರಿ ಇರುತ್ತೆ, ಬಟ್ ಏ ಅದನ್ನೆಲ್ಲ ಯಾರು ಮಾಡ್ತಾರೆ, ಸುಮ್ನೆ ನಿನ್ಗೇನ್ ಬೇರೆ ಕೆಲ್ಸ ಇಲ್ವಾ, ನೀನ್ ಹಂಗಿದ್ದೆಲ್ಲ ಏನ್ ಮಾಡೋ ಅವಶ್ಯಕತೆ ಇಲ್ಲ, ನಾನ್ ಇದೀನಲ್ಲ ನನ್ ಬಗ್ಗೆ ನೀನ್ ಕಾನ್ಸಂಟ್ರೇಷನ್ ಮಾಡು ಸಾಕು, ಈ ತರ ಏನಾದ್ರೂ ಹೇಳ್ತಿದಾರ? ನಿಮ್ಮ ಆತ್ಮ ಗೌರವವನ್ನ ಕಡಿಮೆ ಮಾಡ್ತಿದ್ದಾರ? ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅದನ್ನ ಏನಾದ್ರೂ ಅದಕ್ಕೆ ಧಕ್ಕೆ ತರುವಂತಹ ಕೆಲ್ಸಗಳನ್ನ ಮಾತುಗಳನ್ನ ಆಡ್ತಿದ್ದಾರ? ಆಮೇಲೆ ಈ ನಮ್ಮ ರಿಲೇಶನ್ಶಿಪ್ ಅನ್ನ ನೀನು ಸೀಕ್ರೆಟ್ ಆಗಿಡ್ಬೇಕು, ನಮ್ ಚಾಟ್ ಅನ್ನ ಯಾರಿಗೂ ತೋರಿಸ್ಬಾರ್ದು, ನಮ್ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ತರದೇನಾದ್ರೂ ಹೇಳ್ತಿದಾರ? ನನ್ ಮಾತ್ ಕೇಳೋದಿಲ್ಲ ಅಂತ ಹೇಳಿದ್ರೆ ನಿನಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಅರ್ಥ. ತರದೇನಾದ್ರೂ ಹೇಳ್ತಿದಾರ ಅಂದ್ರೆ ಪ್ರೀತಿಗಿಂತ ಕಂಟ್ರೋಲ್ ಜಾಸ್ತಿ ಇದೆಯಾ? ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ತರದ ಪಾಯಿಂಟ್ ಗಳೆಲ್ಲ ಇದೆ ಅಂತ ಹೇಳಿ ಆದ್ರೆ ನೀವ್ ಈಗಲೇ ಎಚ್ಚೆತ್ಕೊಳ್ಳಿ, ಇದು ಖಂಡಿತವಾಗ್ಲೂ ಪ್ರೀತಿ ಅಲ್ಲ. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಯಾರಾದ್ರೂ ಪರಿಚಯ ಆಗೋದಕ್ಕೆ ತುಂಬಾ ಟೈಮ್ ಬೇಕು ಅಲ್ವಾ?
1: ಹೌದು.
4: ಈಗ ಹಾಗಲ್ಲ, ಒಂದ್ ಫ್ರೆಂಡ್ ರಿಕ್ವೆಸ್ಟ್ ಹಾಯ್ ಅಂತ ಹೇಳಿ ಕಳ್ಸಿದ್ರೆ ಮರುದಿನದಿಂದ ಚಾಟಿಂಗ್ ಶುರು ಆಯ್ತು. ಊಟ ಆಯ್ತಾ, ಏನ್ ಮಾಡ್ತಿದೀಯಾ ಅಂತ ಒಂದು ಮೊದ್ಲು ಶುರು ಆಗಿದ್ದು. ಆಮೇಲೆ ನೀನ್ ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ನಾನ್ ಮಾತ್ರ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು, ನಿನ್ನನ್ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಹೀಗೆ ಒಂಥರ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿರೋದು. ಆ ನಂತರ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನನ್ಗೊಂದು ಫೋಟೋ ಕಳ್ಸು, ಫೋಟೋ ಕಳ್ಸಿದ್ರೆ ನಾನು ಅದನ್ನ ಏನು ನೋಡಿ ನಾನ್ ಡಿಲೀಟ್ ಮಾಡ್ತೀನಿ, ನಾನ್ ಸೇವ್ ಮಾಡಲ್ಲ, ನಾನ್ ಯಾರಿಗೂ ತೋರ್ಸಲ್ಲ. ನೀನ್ ಫೋಟೋ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಈಗ ಸ್ಟ್ರೇಂಜರ್ಸ್ ಜೊತೆಗಿನ ಒಂದು ಸಂಬಂಧಗಳು, ಫ್ರೆಂಡ್ಶಿಪ್ ಗಳು, ರಿಲೇಶನ್ಶಿಪ್ ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಅವರು ಆ ಪ್ರೊಫೈಲ್ ಪಿಕ್ಚರ್ ಅವರದ್ದೇ ಆಗಿರತ್ತೆ ಅಂತ ಗ್ಯಾರಂಟಿ ಇರಲ್ಲ. ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಹೆಸರು ಅದು ಕೂಡ ಅವರದ್ದೇ ಅದೇ ಅಂತ ಹೇಳಿದ್ರಲ್ಲ. ಹಾಗೆ ಅವ್ರು ಏನ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಗಳಿರಬಹುದು, ಅವ್ರ ಬಗ್ಗೆ ಹೇಳ್ಕೊಂಡಂತಹ ಐಡೆಂಟಿಟಿ ಇರಬಹುದು, ಯಾವುದು ಕೂಡ ಸತ್ಯ ಆಗಿರ್ಬೇಕು ಅಂತ ಏನೂ ಇಲ್ಲ. ಅದ್ರ ಜೊತೆಗೆ ಏನು ಅವರು ಒಂದೀಗ ಹುಡುಗಿ ಜೊತೆ ಚಾಟ್ ಮಾಡುವಾಗ ಅದ್ ನಾನ್ ಹುಡುಗ ಅಂತ ಹೇಳಿರ್ಬೋದು, ಅಥವಾ ಹುಡುಗನ ಜೊತೆ ಚಾಟ್ ಮಾಡುವಾಗ ನಾನ್ ಹುಡುಗಿ ಅಂತ ಹೇಳಿರ್ಬೋದು, ಅದು ಕೂಡ ಸುಳ್ಳಾಗಿರೋ ಸಾಧ್ಯತೆಗಳು ಬಹಳ ಇದೆ. ಸೊ ಎಲ್ಲವನ್ನು ನಾವು ನಂಬಿಕೊಂಡು ಅವ್ರು ಈಗ ಎಷ್ಟು ವರ್ಷ ಅಂತ ಹೇಳೋದು, ಅವ್ರು ಏನ್ ಕೆಲ್ಸ ಮಾಡ್ತಿದ್ದಾರೆ ಹೇಳೋದು, ಅಥವಾ ಅವ್ರ ಕುಟುಂಬದ ಬಗ್ಗೆ ಕೊಡುವಂತಹ ಮಾಹಿತಿ, ಇದ್ಯಾವುದು ಕೂಡ ಸತ್ಯ ಆಗಿರತ್ತೆ ಅಂತ ಹೇಳಿ ಖಾತ್ರಿ ಇರೋದಿಲ್ಲ. ಹಾಗಾಗಿ ಆನ್ಲೈನ್ ಅಲ್ಲಿ ಪರಿಚಯ ಆಗಿರೋರ್ಗೆ ತಕ್ಷಣ ಅವರನ್ನ ನಂಬೋದು, ನಮ್ಮ ಇನ್ಫಾರ್ಮೇಶನ್ ಗಳನ್ನ ಅವ್ರಿಗೆ ಕೊಡೋದು, ಅಲ್ಲಿಂದ ಇಂಥ ಒಂದು ರಿಕ್ವೆಸ್ಟ್ ಗಳು ಅಂದ್ರೆ ಫೋಟೋ ಕಳ್ಸು, ನಿನ್ ಫೋಟೋ ಕಳ್ಸಿಲ್ಲ ಅಂತ ಹೇಳಿದ್ರೆ ನೀನ್ ಫೇಕ್ ಅಂತ ಹೇಳಿ ಅರ್ಥ, ನಿನ್ ನಿಜವಾಗ್ಲು ಜೆನ್ಯೂನ್ ಆಗಿದ್ರೆ ನಿನ್ ಫೋಟೋ ಕಳ್ಸು, ಈ ತರದ ರಿಕ್ವೆಸ್ಟ್ ಗಳು ಜಾಸ್ತಿ ಬರುತ್ತೆ ಅಲ್ಲಿ. ಇನ್ನು ಕೆಲವು ಮಕ್ಕಳಲ್ಲಿ ಒಂದು ಮನೆಯಲ್ಲಿ ಕೂಡ ಸಮಸ್ಯೆಗಳಿರುತ್ತೆ, ಅವ್ರಿಗೆ ಅವರ ಪೇರೆಂಟ್ಸ್ ಅವರನ್ನ ಅರ್ಥ ಮಾಡ್ಕೊಳ್ತಾ ಇರೋದಿಲ್ಲ, ನನ್ನನ್ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ನನ್ನನ್ ಹೇಳೋರ್ಗ ಹೇಳೋರ್ ನನ್ಗೆ ಯಾರು ಇಲ್ಲ ಮನೆಯಲ್ಲಿ, ನನ್ನ ಬಗ್ಗೆ ಯಾರಿಗೂ ಪ್ರೀತಿನೇ ಇಲ್ಲ, ನನ್ ಏನ್ ಮಾಡೋದಕ್ ಹೋದ್ರು ನನ್ ಗಡ್ಡಿ ಪಡಿಸ್ತಾರೆ, ನನ್ ಏನ್ ಮಾಡೋದ್ರು ಅದ್ರಲ್ಲಿ ಬರೀ ತಪ್ಪನ್ನೇ ಹುಡುಕ್ತಾರೆ. ಇಂತಹ ಒಂದು ನೋವುಗಳು ಇರುವಂತಹ ಮಕ್ಕಳು ಇಂತಹ ಟ್ರ್ಯಾಪ್ ಗೆ ಬೀಳುವಂತಹ ಚಾನ್ಸಸ್ ಜಾಸ್ತಿ ಇರತ್ತೆ. ಪೋಷಕರು ಯಾವಾಗ ನೋಡಿದ್ರು ಬೈತಾರೆ ಅಂತ ಹೇಳುವಂತದ್ದು, ಅಥವಾ ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ನಡುವೆ ಅವರಿಗೆ ಸಮಸ್ಯೆಗಳು ಇರುತ್ತೆ, ಆ ತರ ಎಲ್ಲ ಜಗಳಗಳು ಇರುತ್ತೆ. ಮನೆಯಲ್ಲಿ ಎರಡು ಮೂರು ಮಕ್ಕಳಿದ್ದಾಗ ಕಂಪ್ಯಾರಿಸನ್ಸ್ ಇರುತ್ತೆ ಕೆಲವರಲ್ಲಿ. ಸೊ ನನ್ಗೆ ಇತ್ತೀಚೆಗೆ ಅಷ್ಟೇ ಒಂದು ಲಾಸ್ಟ್ ವೀಕ್ ಅಷ್ಟೇ ಒಂದು ಕೇಸ್ ಬಂದಿರೋದು, ಅವಳು ತುಂಬಾ ಡಿಪ್ರೆಷನ್ ಗೆ ಹೋಗಿದ್ದಾಳೆ, ಅವಳಿಗೂ ಇರೋದು ಏನಂದ್ರೆ ನನಗಿಂತ ಜಾಸ್ತಿ ನನ್ನ ತಮ್ಮನ ಪ್ರೀತಿ ಮಾಡ್ತಾರೆ, ನನಗ್ ಬೆಲೆನೇ ಇಲ್ಲ ಅಂತ. ಈ ತರ ಅಂದ್ರೆ ಎರಡು ಮಕ್ಕಳಿರುವಾಗ ಒಂದು ಕಂಪ್ಯಾರಿಸನ್ ಮಾಡೋದು, ಅಥವಾ ಇನ್ನೊಬ್ಬರನ್ನ ಜಾಸ್ತಿ ಓಲೈಕೆ ಮಾಡೋದು, ಇನ್ನೊಬ್ಬರನ್ನ ಜಾಸ್ತಿ ಪ್ರೀತಿ ಮಾಡಿ ಮತ್ತೊಬ್ಬರನ್ನ ಕಡೆಗಣಿಸೋದು, ಈ ತರದ ಒಂದು ಘಟನೆಗಳು ಮನೆಯಲ್ಲಿ ರಿಪೀಟೆಡ್ ಆಗಿ ಆಗ್ತಾ ಇದ್ದಾಗ ಮಕ್ಕಳುಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ನಿನ್ನನ್ನು ನಾನ್ ಮಾತ್ರ ಅರ್ಥ ಮಾಡ್ಕೊಳ್ತೇನೆ ಅಥವಾ ನಾನ್ ನಿನ್ನನ್ನು ಅರ್ಥ ಮಾಡ್ಕೊಳ್ತೇನೆ ಅಂತ ಹೇಳಿದಾಗ ಆ ವ್ಯಕ್ತಿಯ ಮೇಲೆ ಇಮೋಷನಲ್ ಆಗಿ ಡಿಪೆಂಡೆಂಟ್ ಆಗಿ ಬಿಡ್ತಾರೆ. ಅವರಿಗೆ ಪ್ರೀತಿಯೇ ಬೇಕು ಅಂತ ಹೇಳಿರಲ್ಲ, ಅವರನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಅವರಿಗೆ ಬೇಕಾಗಿರ್ತಾರೆ. ಪೇರೆಂಟ್ಸ್ ಗಳಿಗೆ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಇರ್ತೀನಿ, ಯಾರೋ ಅವರ ವಿಶೇಷ ವ್ಯಕ್ತಿ ಯಾರೋ ಹೊರಗಡೆ ಆನ್ಲೈನ್ ಸ್ಟ್ರೇಂಜರ್ಸ್ ಆಗಿರೋದಕ್ಕಿಂತ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆ ವಿಶೇಷ ವ್ಯಕ್ತಿ ನೀವೇ ಆಗಿ, ಅದು ಬಹಳ ಮುಖ್ಯ. ಮತ್ತೆ ಇನ್ನೂ ಒಂದು ಕೆಲವು ಸಲ ಇರುತ್ತೆ, ಯಾರೋ ನನ್ ಮಕ್ಕಳು ಯಾರನ್ನೋ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ನಿನ್ನ ನನ್ ಕೊಂದು ಬಿಡ್ತೇನೆ, ನೀನ್ ನನ್ ಕುಟುಂಬದ ಮಾನ ಹಾಳು ಮಾಡಿದೆ, ಮರ್ಯಾದೆ ಹೋಯ್ತು ನಮ್ದು, ಇನ್ಮೇಲೆ ನಿನ್ನನ್ನು ಹೊರಗೆ ಬಿಡೋದಿಲ್ಲ, ನಿನ್ ಮನೆಯಲ್ಲೇ ಬಿದ್ದಿರು ನೀನು, ಈ ತರದ ನೀನ್ ಓದಿ ಉದ್ಧರಿಸಿದ್ ಸಾಕು ಅಂತಾನು, ಈ ತರದೆಲ್ಲ ಮಾತುಗಳು ಎಲ್ಲ ಬರತ್ತೆ. ಹಾಗೆಲ್ಲ ಪ್ರತಿಕ್ರಿಯೆ ಮಾಡಿದ್ರೆ ಆ ಮಗು ಭಾವನೆ ಅದ್ರದ ಆ ಭಾವನೆಯನ್ನ ಅದು ನಿಲ್ಸೋದಿಲ್ಲ, ಅವ್ರ ಜೊತೆಗೆ ಮಾತಾಡೋದನ್ನ ನಿಲ್ಲಿಸ್ಬೋದು ಅಲ್ವಾ. ಅದಕ್ಕಿಂತ ಜಾಸ್ತಿ ಏನಾಗಿದೆ ಅಂದ್ರೆ, ಇದು ಕೂಡ ನನ್ನ ಕೌನ್ಸಿಲಿಂಗ್ ನ ಒಂದು ಭಾಗ ಆಗಿತ್ತು. ಒಂದು ಲಾಸ್ಟ್ 2 ವಾರದ ಹಿಂದೆ ಒಂದು ಕೇಸ್ ಬಂದಿತ್ತು ಹಾಗೆ. ಅವಾಗ ಈ ತರ ವಿರೋಧಿಸ್ತಾರೆ ಆಗ ಅವರು ರೆಬೆಲ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ತಂದೆ ತಾಯಿಯನ್ನೇ ದ್ವೇಷ ಮಾಡಿ ಹೊರಗಡೆ ಇವರನ್ನ ಇನ್ನೂ ಕೂಡ ಅವರು ಇವರ ಪ್ರೀತಿಗೆ ಅರ್ಹ ವ್ಯಕ್ತಿ ಆಗಿಲ್ಲದಿದ್ದ ಸಮಯದಲ್ಲಿ ಕೂಡ ಅವರನ್ನೇ ನಂಬಿ ಇವ್ರು ಬೇಡ ಹೇಳ್ತಾರನ್ನೋ ಒಂದು ಕಾರಣಕ್ಕೆ ತಂದೆ ತಾಯಿಯನ್ನ ದ್ವೇಷ ಮಾಡುವಂತಹ ಮಕ್ಕಳುಗಳು ಈಗ ಇರ್ತಾರೆ. ಹಾಗಾಗಿ ಅವರಿಗೆ ನಿನ್ಗೇನ್ ಆಗ್ತಾ ಇದೆ, ನಿಜವಾಗ್ಲು ನಿನ್ಗೇನ್ ಆಗ್ತಾ ಇದೆ ಅಂದ್ರೆ ನಿಮ್ದು ನಿಜವಾಗ್ಲೂ ಪ್ರೀತಿನ, ಅಥವಾ ನಿಮ್ದು ಇದೊಂದು ಆಕರ್ಷಣೆ ಮಾತ್ರನ, ಅಥವಾ ಇದೊಂದು ಬರೀ ಒಂದು ಇನ್ಫ್ಯಾಚುವೇಶನ್ನ, ನೋಡು ಬಾ ನಿನ್ಗೆ ಇದ್ರದ ಲಕ್ಷಣಗಳನ್ನೆಲ್ಲ ನಾನು ಹೇಳ್ತೀನಿ, ನಿಮ್ದು ಯಾವ್ದು ಅಂತ ಹೇಳಿ ನೀನೇ ಅರ್ಥ ಮಾಡ್ಕೋ, ನಿಜವಾದ ಪ್ರೀತಿ ಹೌದು ಅಂತ ಹೇಳಿ ಆದ್ರೆ ಟೈಮ್ ತಗೋ ಸ್ವಲ್ಪ, ನಾನ್ ನಿನ್ ಜೊತೆಗಿದ್ದೀನಿ, ನಾನ್ ನಿನ್ಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳ್ಬೇಕೇ ಹೊರತು ಅವರಿಗೆ ಸಂಬಂಧ ಏನು ಈ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ಎಲ್ಲ ಒಂದು ಕಮ್ಯುನಿಕೇಟ್ ಮಾಡಿದಾಗ ಮಕ್ಕಳುಗಳು ತಪ್ಪುಗಳನ್ನ ಮಾಡೋದಿಲ್ಲ. ನಾನು ತುಂಬಾ ಶಾಲೆಗಳಲ್ಲಿ ಹೋದಾಗ ಈ ಒಂದು ಟಾಪಿಕ್ ತಗೊಂಡಾಗ ನಿಮ್ಗೆ ನಿಜವಾದ ಪ್ರೀತಿ ಅಟ್ರಾಕ್ಷನ್ ಇನ್ಫ್ಯಾಚುಯೇಷನ್ ಬಗ್ಗೆ ಯಾರಾದ್ರೂ ಹೇಳಿದಾರ ಇರುವ ವ್ಯತ್ಯಾಸಗಳನ್ನ ಅಂತ ಹೇಳಿದಾಗ ಆಲ್ಮೋಸ್ಟ್ 100% ಮಕ್ಕಳು ಇಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸೊ ಅವರಿಗೆ ಈ ಮೂರರ ನಡುವಿನ ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ಹೇಳಿ ಆದಾಗ ಒಬ್ವಿಯಸ್ಲಿ ಯಾರೋ ಒಬ್ರು ಕೇರ್ ತೋರಿಸಿದಾಗ ಸ್ವಲ್ಪ ಊಟ ಆಯ್ತಾ ಅಂತ ಹೇಳಿ ಕೇಳ್ತಾಗ ನಾನ್ ನಿಮ್ ಹತ್ರ ಒಂದು ಘಟನೆ ಒಂದು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಒಂದು ಚಿಕ್ಕ ಹುಡುಗಿ, ಒಂದು 7th 6th standard ಹುಡುಗಿಯವಳು, ಎಲ್ಲ ಸರಿಯಾದ ಇದನ್ನೇ ನಾನು ಹೇಳೋದಿಲ್ಲ, ನಿಮ್ಗೆ ಅದು ಗೊತ್ತಿರುತ್ತೆ ನನ್ನ ವೃತ್ತಿಯ ಒಂದು ಎಥಿಕ್ಸ್. ಅದು ನಾನು ಆ ಅರ್ಥವನ್ನ ಉಳಿಸಿಕೊಂಡು ಕಥೆಯನ್ನ ಸ್ವಲ್ಪ ಚೇಂಜ್ ಮಾಡಿರ್ತೇನೆ. ಹಾಗಾಗಿ ಇದು ಒಂದು ಈ ತರ ಆಗಿರುವಂತ ಘಟನೆ. ಒಬ್ಳು ಹುಡುಗಿ, ಅವಳು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ಒಂದು ಬಿಲೋ 30 years ನವನೊಬ್ಬ ಜಾಬ್ಗೆ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಸರಿಯಾಗಿ. ಅವನು ಕೂಡ ಬಸ್ಗೆ ನಿಂತಿರ್ತಾನೆ, ಇವಳು ಕೂಡ ಡೈಲಿ ಅಲ್ಲಿ ಬಸ್ಗೆ ನಿಂತಿರ್ತಾಳೆ. ಸೊ ಇವಳು ಒಂದಿನ ಅವನ್ ಇವಳನ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಇವಳು ಅದನ್ನ ಏನ್ ಅನ್ಕೋತಾಳೆ,
1: ಏನೋ ಆಸೆ
4: ಪ್ರೀತಿ ಇದೆ ಅಂತ ಹೇಳಿ ಅಂದ್ಕೋತಾಳೆ. ಅವಳು ತುಂಬಾ ಚಿಕ್ಕ ಹುಡುಗಿ. ಸೊ ಅವಳು ನನ್ಗೆ ಕೌನ್ಸಿಲಿಂಗ್ ಏನೋ ಒಂದು ಸಮಸ್ಯೆಯಿಂದ ಅವಳು ಕೌನ್ಸಿಲಿಂಗ್ ಗೆ ಬರ್ಬೇಕಾಗಿತ್ತು. ಆಗ ಕೌನ್ಸಿಲಿಂಗ್ ಗೆ ಬಂದಾಗ ನನ್ ಎದುರುಗಡೆ ಕುತ್ಕೊಂಡು ಅವಳು ಹೇಳಿದ್ದು ನನ್ಗೇನ್ ಗೊತ್ತಾ, ನನ್ಗೆ ಅವನ್ ಬೇಕು. ನಾನು ಅವಾಗ ಕೇಳಿದ್ದೆ ಅವನ್ ನಕ್ಕಿದ್ದಾನೆ ಅಂತ ಜಸ್ಟ್ ಒಂದೇ ಕಾರಣಕ್ಕೆ, ನೀನ್ ಎಷ್ಟು ಚಿಕ್ಕವಳು ದಿನಾ ನಿನ್ನ ನೋಡ್ತಾನೆ ಅಂತ ಹೇಳಿದ ತಕ್ಷಣ ನಿನ್ ಒಂದು ಪುಟ್ಟ ಹುಡುಗಿ ಅಂತ ಹೇಳಿ ಅಂದ್ಕೊಂಡು ಒಂದ್ ಸ್ಮೈಲ್ ಕೊಟ್ಟಿರ್ಬಹುದಲ್ವಾ. ಹಾಗಂತ ಯಾರೋ ನಮಗಿಷ್ಟ ಆದ್ರು ಅವ್ರ ಲುಕ್ ಇಷ್ಟ ಆಯ್ತು, ಅವ್ನ್ ನೋಡೋದಕ್ ಚೆನ್ನಾಗಿದ್ದಾನೆ, ಅವ್ನ್ ನನ್ ನೋಡಿ ಸ್ಮೈಲ್ ಮಾಡ್ದ ಅಂತ ಹೇಳಿದ ತಕ್ಷಣ ಅದನ್ನ ನಾವು ಕನ್ಕ್ಲೂಷನ್ಗೆ ಬರೋದಲ್ಲ ಲವ್ ಅಂತ ಹೇಳಿ, ಅದು ಕೂಡ ಇನ್ಫ್ಯಾಚುಯೇಷನ್ ಆಗಿರುತ್ತೆ. ಯಾವ್ದೋ ಒಂದು ಅವರ ಲುಕ್ ಅನ್ನು ನೋಡಿ, ಅವ್ರ ಸ್ಟೈಲ್ ಅನ್ನು ನೋಡಿ, ಅವ್ರ ಸ್ಮೈಲ್ ಅನ್ನು ನೋಡಿ ನಾವ್ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿ ಆದ್ರೆ ಖಂಡಿತವಾಗ್ಲೂ ಅದು ನಿಜವಾದ ಪ್ರೀತಿ ಆಗಿರ್ಬೇಕು ಅಂತೇನಿಲ್ಲ, ಇನ್ಫ್ಯಾಚುಯೇಷನ್ ಕೂಡ ಆಗಿರ್ಬೋದು. ಹಾಗಾಗಿ ಹೆಣ್ಮಕ್ಳಿಗೆ ಇನ್ನೂ ಒಂದು ವಿಶೇಷವಾದಂತಹ ಮಾತಂತ ಹೇಳಿದ್ರೆ, ನಿಮ್ಮನ್ ಯಾರಾದ್ರೂ ಪ್ರೀತಿಸ್ತೇನೆ ಅಂತ ಹೇಳಿದಾಗ ನಿಮ್ಮ ಇಡೀ ಜೀವನದ ಎಲ್ಲವನ್ನ, ನಿಮ್ಮ ಓದು, ನಿಮ್ಮ ಕನಸುಗಳು, ನಿಮ್ಮ ಆತ್ಮಗೌರವ, ನಿಮ್ಮ ಕುಟುಂಬ, ನಿಮ್ಮ ಭವಿಷ್ಯ ಎಲ್ಲವನ್ನ ಅವರಿಗೋಸ್ಕರ ಬಿಟ್ಕೊಡ್ಬೇಕು ಅಂತ ಹೇಳಿ ಏನೂ ಇಲ್ಲ. ಸೊ ಇವೆಲ್ಲವೂ ನಿಮ್ಮ ಜೀವನದ ಭಾಗ ಆಗಿರುತ್ತೆ. ಯಾರಾದ್ರೂ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ನಿಮ್ಮನ್ನು, ಅವರು ಇದು ಯಾವುದನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇದೇ ಮಾತು ನಮ್ ಹುಡುಗರಿಗೂ ಕೂಡ ಅನ್ವಯಿಸುತ್ತೆ. ಪ್ರೀತಿ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಒಬ್ರು ಹಕ್ಕು ಸಾಧನೆ ಮಾಡೋದಲ್ಲ, ಪ್ರೀತಿ ಅಂತ ಹೇಳಿದ್ರೆ ಒಬ್ರ ಜೀವನವನ್ನ ಇನ್ನೊಬ್ರು ಗೌರವಿಸೋದು. ಈಗ ಯಾರಾದ್ರೂ ನೀನ್ ನನ್ನನ್ನು ಪ್ರೀತಿಸ್ತಿ, ನಿಜವಾಗ್ಲೂ ಪ್ರೀತಿಸ್ತಿ, ಹೌದಾದ್ರೆ ನೀನ್ ಇದನ್ನ ಸಾಬೀತು ಮಾಡು ಅಂತ ಹೇಳಿ ಈ ತರದ ಒಂದು ಪ್ರಶ್ನೆಗಳು ತುಂಬಾ ಕಾಮನ್ ಆಗಿ ಸ್ಟೂಡೆಂಟ್ ಗಳಲ್ಲಿ ಈ ಹೈಸ್ಕೂಲ್ ನಂತರ ಈಗಂತೂ ನಾನು ಕೇಳ್ಪಟ್ಟಿದೀನಿ ಪ್ರೈಮರಿ ಎಲ್ಲ ಶುರು ಆಗತ್ತೆ ಅಂತ. ಇದೆಲ್ಲ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಇದಿರುತ್ತೆ. ಹಾಗಾದ್ರೆ ಇದನ್ನು ಕೂಡ ನಾವು ಆತರ ಪ್ರಶ್ನೆಗಳನ್ನ ಯಾರಾದ್ರೂ ಹೇಳಿದಾಗ ಕೂಡ ನಮ್ಮ ಭಾವನೆಗಳನ್ನ ಅವರು ಬಳಸ್ಕೊಳ್ತಿದ್ದಾರಾ ಅಂತ ಹೇಳಿ ಕೂಡ ನೋಡ್ಬೇಕಾಗತ್ತೆ. ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ತಕ್ಷಣದಲ್ಲೇ ಕೊಡ್ಬೇಕು ಅಂತ ಹೇಳಿ ಏನು ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ನಿಜವಾಗ್ಲೂ ನಮ್ಮನ್ನ ಪ್ರೀತಿಸ್ತಾರೆಯೋ ಅಥವಾ ನಮ್ಮ ಭಾವನೆಗಳನ್ನ ಬಳಸಿಕೊಳ್ತಾರೆಯೇ ಅಂತ ಹೇಳಿ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭವಿಷ್ಯವನ್ನ, ನಮ್ಮ ಮನಸ್ಸನ್ನ, ನಮ್ಮ ಬೌಂಡ್ರೀಸ್ ಅನ್ನ ನಾವು ಯಾವತ್ತು ಗೌರವಿಸ್ಬೇಕು. ಹಾಗೆ ಇನ್ನು ಒಂದು ಇದ್ರಲ್ಲಿ ನಿಜವಾಗ್ಲೂ ಪ್ರೀತಿನ ಅಂತ ಹೇಳಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಕೆಲವು ಸಲ ನಾವು ಮೋಹವನ್ನ ಪ್ರೀತಿ ಅಂತ ಹೇಳಿ ತಿಳ್ಕೊಳ್ತೇವೆ, ಆಕರ್ಷಣೆಯನ್ನು ಪ್ರೀತಿ ಅಂತ. ಕೆಲವು ಸಲ ಒಂಟಿತನದಲ್ಲಿದ್ದಾಗ ಯಾರಾದ್ರೂ ಒಬ್ರು ಮಾತಾಡಿಸಿದ್ರು ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ ಕಡೆ ಒಂಚೂರು ಗಮನ ಕೊಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನೇ ಆ ಸಂತೋಷಕ್ಕೆ ಅದನ್ನು ಕೂಡ ನಾವು ಪ್ರೀತಿ ಅಂತ ಹೇಳಿ ಅನ್ಕೊಂಡು ಬಿಡ್ತೇವೆ. ಹಾಗಾಗಿ ನಿಜವಾದ ಪ್ರೀತಿಯಲ್ಲಿ ಜವಾಬ್ದಾರಿ ಇರುತ್ತೆ. ನಿನ್ ಒಳ್ಳೇದ್ ನನಗ್ ಮುಖ್ಯ ಅನ್ನೋದು ತುಂಬಾ ಇದು ಮಾಡಿರ್ತಾರೆ. ಅದ್ರ ಜೊತೆಗೆ ಯಾವುದೇ ಒಂದು ಒತ್ತಾಯ ಇರೋದಿಲ್ಲ. ಈಗಿಂದು ಇದ್ರಲ್ಲಿ ತುಂಬಾ ಕೇಸ್ಗಳಲ್ಲಿ ನೋಡಿದ್ರೆ ಆಯ್ತು ಇವತ್ತು ಪರಿಚಯ ಆಯ್ತು, ನಾಳೆ ಪ್ರಪೋಸಲ್ ಆಯ್ತು, ನಾಡಿದ್ದು ಯಾವ್ದೋ ಒಂದು ಲಾಡ್ಜ್ಗೆ ಹೋಗಿ ಆಯ್ತು. ಈ ತರದ ಒಂದು ಏನು ಮತ್ತೆ ಕೆಲವರು ಅಂದ್ಕೊಳ್ಳೋದು ಹೇಳೋದು ಕೌನ್ಸಿಲಿಂಗ್ ಅಲ್ಲಿ ಕೆಲವರೀಗ ಹೇಳ್ತಾರೆ ಅವ್ರೇನಾದ್ರು ಈಗ ಫೋಟೋ ಕಳ್ಸು ಅಂತ ಹೇಳಿದಾಗ ನಾನ್ ಕಳ್ಸಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ನನ್ನ ಒಂದು ಪ್ರೈವೇಸಿ ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಜಾಸ್ತಿ ಯಾವ ತರದ ಭಾವನೆ ಇರುತ್ತೆ ಅಂತ ಹೇಳಿದ್ರೆ, ಕಳ್ಸಿಲ್ಲ ಅಂತ ಹೇಳಿದ್ರೆ ಅವ್ರು ನನ್ನನ್ ಬಿಟ್ ಬಿಡ್ತಾರೆ ಅನ್ನುವಂತ ಭಯ ಇವ್ರಿಗಿರುತ್ತೆ. ಆ ಒಂದು ಕಾರಣಕ್ಕೆ ಅವರು ಅವ್ರು ಏನ್ ಹೇಳಿದ್ರು ಕೂಡ ಅದನ್ನ ಮಾಡ್ತಾ ಹೋಗ್ತಾರೆ. ಇದು ಕೂಡ ಒಂದು ಇಮ್ಯಾಚ್ಯೂರಿಟಿ ಅಂತ ಹೇಳಿ ಹೇಳ್ಬಹುದು. ಮತ್ತೆ ಈ ಹದಿಹರೆಯದ ವಯಸ್ಸಿನಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಅನ್ನುವಂಥದ್ದು ಒಂದು ಮಾನವ ಸಹಜವಾದಂತಹ ಭಾವನೆ. ಆ ಸಮಯದಲ್ಲಿ ಅವರಿಗೆ ಯಾರೋ ತುಂಬಾ ಚೆನ್ನಾಗಿ ಕಾಣ್ತಾರೆ, ಅವ್ರ ಸ್ಮೈಲ್ ಇಷ್ಟ ಆಗುತ್ತೆ, ಅವ್ರ ವಾಯ್ಸ್ ಇಷ್ಟ ಆಗುತ್ತೆ, ಪರ್ಸನಾಲಿಟಿ ಇಷ್ಟ ಆಗ್ಬಹುದು, ಅವ್ರನ್ನ ನೋಡಿದಾಗ ಎಲ್ಲ ಏನು ಬಟರ್ಫ್ಲೈ ಫೀಲಿಂಗ್ ಬರಬಹುದು, ಇದ ಎಲ್ಲ ಕೂಡ ಇರುತ್ತೆ. ಆದ್ರೆ ಫಿಸಿಕಲ್ ಅಟ್ರಾಕ್ಷನ್ ಅನ್ನ ಲವ್ ಅಂತ ಹೇಳಿ ತೀರ್ಮಾನಕ್ಕೆ ಬರಬಾರ್ದು. ಯಾಕಂದ್ರೆ ಇದೆರಡು ಕೂಡ ಒಂದೇ ಅಲ್ಲ. ಆಕರ್ಷಣೆ ಅನ್ನುವಂಥದ್ದು ದೇಹ ಮತ್ತೆ ಭಾವನೆಗಳಿಗೆ ಸಂಬಂಧಿಸಿದ ಒಂದು ಸಹಜ ಪ್ರತಿಕ್ರಿಯೆ. ಆದ್ರೆ ಪ್ರೀತಿ ಅಂತ ಹೇಳಿದ್ರೆ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನ ಗೌರವಿಸುವುದು, ಅವರ ಗುಣಗಳು, ದೌರ್ಬಲ್ಯಗಳು, ಮಿತಿಗಳು, ಕನಸುಗಳು, ಜಾಗ ಇವೆಲ್ಲವನ್ನ ಒಪ್ಪಿಕೊಳ್ಳುವಂತಹ ಒಂದು ಸಾಮರ್ಥ್ಯ. ಆದ್ರಿಂದ ಅವನನ್ನ ನೋಡಿದಾಗ ನನ್ಗೆ ತುಂಬಾ ಫೀಲಿಂಗ್ ಬರುತ್ತೆ ಅನ್ನುವಂತ ಕಾರಣಕ್ಕೆ ಅದು ಟ್ರೂ ಲವ್ ಅಂತ ಹೇಳಿ ನಿರ್ಧಾರ ಮಾಡಬಾರ್ದು. ಇನ್ನು ಕೆಲವೊಂದಿದೆ ಟೈಮ್ ಪಾಸ್ ಅಥವಾ ಮ್ಯಾನಿಪ್ಯುಲೇಷನ್ ಅಂತ ಹೇಳಿ, ಇದು ಕೂಡ ತುಂಬಾ ಅಪಾಯಕಾರಿ. ಕೆಲವರು ರಿಲೇಶನ್ಶಿಪ್ ಬೇಕು ಅಥವಾ ಪ್ರೀತಿ ಬೇಕು ಅಂತ ಹೇಳಿ ಹುಡ್ಕೋದಿಲ್ಲ. ಅವ್ರಿಗೆ ಬರೀ ಅಟೆನ್ಷನ್ ಬೇಕಾಗಿರುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ, ಒಂದು ಎಕ್ಸೈಟ್ಮೆಂಟ್ ಬೇಕಾಗಿರುತ್ತೆ. ತಮ್ಮದೇ ಅದು ಯಾವುದೋ ಒಂದು ಉದ್ದೇಶದಲ್ಲಿ ಆರಂಭದಲ್ಲಿ ಅವರು ತುಂಬಾ ಕೇರಿಂಗ್ ಆಗಿರ್ತಾರೆ, ನೀನೇ ನನ್ನ ತುಂಬಾ ಲವ್ಯಬಲ್ ಪರ್ಸನ್ ಅಂತ ಹೇಳೋದು, ನಿನ್ನನ್ ಬಿಟ್ರೆ ಬೇರೆ ನನ್ಗೆ ಯಾರು ಬೇಡ ಅಂತ ಹೇಳೋದು, ನಿನ್ನನ್ ಮಾತ್ರ ಪ್ರೀತಿಸ್ತೇನೆ ಅಂತ ಹೇಳೋದು. ಆಮೇಲೆ ನಿಧಾನವಾಗಿ ನಿನ್ ಫ್ರೆಂಡ್ ಯಾಕೆ ನಿನ್ ಹತ್ರ ಯಾವಾಗ್ಲೂ ನಿನ್ ಕಾಲ್ ಮಾಡೋದು, ಅವ್ರ ಜೊತೆ ಮಾತಾಡ್ಬೇಡ, ನಿನ್ ಪೇರೆಂಟ್ಸ್ಗೆಲ್ಲ ನಮ್ ಬಗ್ಗೆ ಹೇಳ್ಬೇಡ, ನಮ್ಮಿಬ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ನನ್ ಮೇಲೆ ನಂಬಿಕೆ ಇದ್ರೆ ಇಂಥದನ್ ಮಾಡು, ನನ್ನನ್ನು ಪ್ರೀತಿಸ್ತಾ ಇದ್ರೆ ನೀನ್ ಪ್ರೂವ್ ಮಾಡು, ಇದೆಲ್ಲವೂ ಕೂಡ ರೆಡ್ ಫ್ಲಾಗ್ ಅನ್ನ ತೋರ್ಸತ್ತೆ. ಮತ್ತೆ ನಾವು ಕೇಳ್ಕೊಳ್ಬೇಕು ಅವರೊಂದಿಗೆ, ಒಂದ್ ವೇಳೆ ನಾನ್ ಇಷ್ಟಪಟ್ಟಂತಹ ವ್ಯಕ್ತಿಯೊಂದಿಗೆ ಇರ್ಬೇಕಾದ್ರೆ ನಾನು ನಾನಾಗಿಯೇ ಇರಬಹುದಾ, ನಾನು ಯಾವತ್ತಾದ್ರೂ ನೋ ಅಂತ ಹೇಳಿದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಗೌರವಿಸ್ತಾರಾ, ಅಥವಾ ನನ್ ಅವರಿಂದಾಗಿ ನನ್ನ ಓದ್ ಹಾಳಾಗ್ತಾ ಇದೀಯಾ, ಅವರಿಂದಾಗಿ ನಾನು ಏನು ಗುರಿಯನ್ನು ಇಟ್ಕೊಂಡಿದ್ದೆ ಅದು ಹಾಳಾಗ್ತಾ ಇದೀಯಾ, ಅವರಿಂದಾಗಿ ನಾನು ನನ್ನ ಕುಟುಂಬದವರ ಜೊತೆಗಿನ ಸಂಬಂಧ ಹದಗೆಟ್ಕೊಳ್ತಾ ಇದ್ದೇನಾ, ಅಥವಾ ನಾನೊಂದ್ ವೇಳೆ ಮಾತಾಡ್ಲಿಲ್ಲ ಅವ್ರ ಜೊತೆಗೆ ಅಂತ ಹೇಳದ ತಕ್ಷಣ ಅವರು ನನ್ಗೆ ಬ್ಲಾಕ್ ಮೇಲ್ ಮಾಡ್ತಾರ, ಅಥವಾ ಈ ಒಂದು ಸಂಬಂಧ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದನ್ನ ಕಡಿಮೆ ಮಾಡ್ತಿದ್ಯಾ ಜಾಸ್ತಿ ಮಾಡ್ತಿದ್ಯಾ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡಾಗ ನಿಮ್ಮ ಉತ್ತರಗಳು ನಿಮ್ ಹೃದಯಕ್ಕಿಂತ ಜಾಸ್ತಿ ಸತ್ಯವನ್ನ ಹೇಳತ್ತೆ. ಇನ್ನೊಂದು ಈ ಪರಿಚಯ, ಈಗ ಯಾವುದೋ ಒಂದು ಸ್ಟ್ರೇಂಜರ್ಸ್ ಜೊತೆಗೆ, ಅಪರಿಚಿತರ ಜೊತೆಗೆ ಹಾಯಿಯಿಂದ ಶುರುವಾಗುವಂತಹ ಫ್ರೆಂಡ್ಶಿಪ್, ಕೆಲವೇ ದಿನದಲ್ಲಿ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿ ಬಿಟ್ಟಿರುತ್ತೆ. ಫೋಟೋ ಕಳ್ಸೋದು, ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದು, ವಾಯ್ಸ್ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಆ ವಿಡಿಯೋ ಕಾಲ್ ಮಾಡಿದಾಗ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳೋದು, ಅದರಿಂದ ಆಮೇಲೆ ಬ್ಲಾಕ್ ಮೇಲ್ ಮಾಡೋದು, ನಿನ್ ಫೋಟೋ ಕಳಿಸು ಪ್ರೈವೇಟ್ ಫೋಟೋಸ್ಗಳಿಗೆಲ್ಲ ಒತ್ತಡ ಹಾಕುವಂತದ್ದು, ಇದೆಲ್ಲ ಕೇಳಿದಾಗ ಮಕ್ಕಳು ಒಂದು ಅರ್ಥ ಮಾಡ್ಕೊಳ್ಬೇಕು. ಟ್ರಸ್ಟ್ ಯಾವತ್ತು ಪ್ರೈವೇಟ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಪ್ರೂವ್ ಮಾಡೋದು ದಲ್ ಮಾಡುವಂತ ವಿಷಯ ಅಲ್ಲ ಅಂತ ಹೇಳಿ. ಯಾರಾದ್ರೂ ನಿಮ್ಮನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥದಕ್ಕೆಲ್ಲ ಅವ್ರು ಯಾವತ್ತೂ ಕೇಳೋದಿಲ್ಲ, ವೇಟ್ ಮಾಡ್ತಾರೆ. ಹೇಗೂ ನಾವು ಜೀವನ ಪೂರ್ತಿ ಜೊತೆಯಾಗಿರೋರು ಅದಕ್ಕೆಲ್ಲ ಸಮಯ ಇದೆ ಅಂತ ಹೇಳಿ ವೇಟ್ ಮಾಡ್ತಾರೆ, ಯಾವುದಕ್ಕೂ ಒತ್ತಾಯ ಮಾಡೋದಿಲ್ಲ. ಮತ್ತೆ ಇದನ್ ಯಾರಿಗೂ ಹೇಳ್ಬೇಡ ಅಂತ ಹೇಳಿದಾಗ ಅದೊಂದು ವಾರ್ನಿಂಗ್ ಬೆಲ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಚಿಕ್ಕ ಮಕ್ಕಳುಗಳು ಇವತ್ತು ತುಂಬಾ ಚಿಕ್ಕ ಚಿಕ್ಕ ಹುಡುಗಿಯರು, 3-4 ಕ್ಲಾಸಿನ ಹುಡುಗಿಯರು ಎಲ್ಲ ಇಂತಹ ಒಂದು ಸಂಬಂಧದ ಒಂದು ರಿಲೇಷನ್ಶಿಪ್ ಜಾಲದಲ್ಲಿ ಬೀಳ್ತಾ ಇದ್ದಾರೆ. ಅವರುಗಳಿಗೆ ಏನು ಪ್ರೀತಿ ಅಂದ್ರೆ ಏನು, ಫಿಸಿಕಲ್ ಅಂತ ಹೇಳಿದ್ರೆ ಏನು, ಯಾವುದು ಕೂಡ ಅವರಿಗೆ ಅರ್ಥ ಆಗುವಂತಹ ವಯಸ್ ಆಗಿರೋದಿಲ್ಲ. ಅದು ಎಲ್ಲವನ್ನು ಏನೋ ಒಂದು ರೋಮಾಂಚನ್ ಅಂತ ಹೇಳಿ ತಿಳ್ಕೊಂಡು ಅದ್ರ ಬಲೆಗೆ ಬಿದ್ದು ಬಿಡ್ತಾರೆ ಅವರು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಥದ್ದೆಲ್ಲ ಆದಾಗ ಅವರುಗಳು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಹೇಳಿದಾಗ ಖಂಡಿತವಾಗ್ಲೂ ಇದ್ರಲ್ಲಿ ಏನೋ ತಪ್ಪಿದೆ, ಇದೇನೋ ಒಂದು ನನ್ಗೆ ತೊಂದರೆಯನ್ನ ಮುಂದೆ ಕೊಡಬಹುದು ಅನ್ನುವಂಥದ್ದನ್ನ ಅದು ವಾರ್ನಿಂಗ್ ಬೆಲ್ ಆಗಿ ತಗೊಂಡು ಅದ್ ಅವರು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಫ್ರೆಂಡ್ಶಿಪ್ ಆಗ್ಲಿ, ಇನ್ನೂ ಒಂದು ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ಒಂದು ಚಿಕ್ಕ ಹುಡುಗಿ ಅವಳು, ತುಂಬಾ 3-4 ಕ್ಲಾಸ್ ಹುಡುಗಿ ಅವಳು, ಒಂದ್ ಯಾವ್ದೋ ಒಂದು ಹುಡುಗನ ಜೊತೆಗೆ ಅವಳು ಚಾಟ್ ಮಾಡ್ತಾ ಇದ್ಲು, ಯಾವ್ದೋ ಒಂದ್ ಆಪ್ ಅಲ್ಲಿ ಅವಳು ಚಾಟ್ ಮಾಡ್ತಾ ಇದ್ಲು. ಅವಳು ಅವನಿಗೆ ಅಣ್ಣ ಅಂತ ಹೇಳ್ತಾ ಇದ್ಲು. ನಾನು ತುಂಬಾ ಚಾಟ್ ಮಾಡ್ತಾ ಇದ್ಲು ಅಣ್ಣ ಅಣ್ಣ ಅಂತ ಹೇಳ್ಕೊಂಡವಳು. ನಾನು ಅವಳ ಹತ್ರ ಒಂದ್ ಮಾತ್ ಕೇಳ್ದೆ, ನಿನ್ಗೆ ಅಣ್ಣ ಇಲ್ವಾ ಅಂತ. ಅದಕ್ಕೆ ಅವಳು ಹೇಳಿದ್ಲು, ನನ್ಗೆ ನನ್ ಸ್ವಂತ ಅಣ್ಣ ಇದ್ದಾನೆ, ಆದ್ರೆ ಅವನ್ ನನ್ನ ಹತ್ರ ಮಾತಾಡಲ್ಲ. ಸರಿ, ಅವನ್ಗೆ ತಂಗಿ ಇಲ್ವಾ ಅಕ್ಕ ಇಲ್ವಾ ಅಂತ ಕೇಳ್ದೆ. ಅವನಿಗೂ ಇದ್ದಾಳೆ, ಅವನು ಅವ್ರ ಹತ್ರ ಮಾತಾಡಲ್ಲ. ತಮ್ಮ ಸ್ವಂತ ಅಕ್ಕ ತಂಗಿಯರ್ ಜೊತೆಗೇನೆ ಇಲ್ದಿರೋವಂತಹ ಸ್ವೀಟ್ ಟಾಕ್ಸ್, ಸ್ವೀಟ್ ರಿಲೇಷನ್ಶಿಪ್ ಇನ್ನೊಬ್ರ ಜೊತೆಗೆ, ಯಾವ್ದು ಅನ್ನೋನ್ ಹುಡುಗಿಯದು ಅನ್ನೋನ್ ಹುಡುಗನ್ ಜೊತೆಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಅಣ್ಣ ಹೇಳಿ ತಂಗಿ ಹೇಳಿ ಅಲ್ಲಿಯೂ ಏನೋ ಒಂದು ವಾರ್ನಿಂಗ್ ಸೈನ್ ಇದೆ ಅಂತ ಹೇಳಿ ನಾವ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಕೂಡ ನನ್ನ ಹತ್ರ ಪ್ರಶ್ನೆಗಳನ್ನ ಕೇಳಿದಾಗ ಅವಳ ಹತ್ರನೂ ಉತ್ತರ ಇರ್ಲಿಲ್ಲ, ಆದ್ರೆ ಅರ್ಥ ಮಾಡ್ಕೊಂಡ್ಲು ಆ ಹುಡುಗಿ. ತುಂಬಾ ಚಿಕ್ಕ ಮಕ್ಕಳಿಗೆ ನಾವು ಒಂದೊಂದು ಸಲ ಪ್ರೀತಿಯಿಂದ ನಾವು ಅರ್ಥ ಮಾಡಿಸಿದಾಗ ಖಂಡಿತವಾಗ್ಲೂ ಅವರು ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ನಮ್ಗೆ ಹೆಚ್ಚಿನವರಿಗೆ ಅದು ಏನು ಆಗ್ತಾ ಇದೆ ಅವ್ರ ಲೈಫ್ ಅಲ್ಲಿ ಅಂತ ಹೇಳಿ ನೋಡುವಷ್ಟು ಪುರ್ಸೊತ್ತೆ ಇರೋದಿಲ್ಲ ಈಗಿನ ಕಾಲದಲ್ಲಿ. ಹಾಗಾಗಿ ಹೆಣ್ಮಕ್ಳು ಅದರಲ್ಲೂ ಸ್ಪೆಷಲ್ ಆಗಿ ನಿಮ್ಮ ಪ್ರೈವೇಟ್ ಫೋಟೋಸ್ ಅನ್ನ ಕಳ್ಸೋವಾಗ ತುಂಬಾ ತುಂಬಾ ತುಂಬಾ ಜಾಗೃತಿಯಾಗಿರಿ ಅಂತ ಹೇಳೋದು ಬಹಳ ಒಂದು ಮುಖ್ಯವಾದಂಥದ್ದು. ಈಗ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ನನ್ಗೆ ಒಬ್ರು ಡಾಕ್ಟರ್ ನನ್ಗೆ ಸಿಕ್ಕಿದ್ರು, ಅವರು ಲೇಡಿ ಡಾಕ್ಟರ್. ಅವ್ರು ಹೇಳ್ತಾ ಇದ್ರು, ಒಂದು ದಿನಕ್ಕೆ ನನ್ಗೆ ಒಂದು ಈ ಅಪ್ರಾಪ್ತ ಹೆಣ್ಮಕ್ಳು ತುಂಬಾ ಜನ ಅಬಾರ್ಷನ್ಗೆ ಬರ್ತಾರೆ ಅಥವಾ ಪ್ರೊಟೆಕ್ಷನ್ ಇದಕ್ಕೆ, ಈ ತರ ನಾವು ಫಿಸಿಕಲ್ ರಿಲೇಷನ್ಶಿಪ್ ಮಾಡಿದೀವಿ ಅದಕ್ಕೆ ಏನಾದ್ರು ಅದು ಪ್ರೆಗ್ನೆನ್ಸಿ ಆಗದೆ ಇರೋ ಹಾಗೆ ನಮ್ಗೇನಾದ್ರು ಬೇಕು ಅಂತ ಹೇಳಿ ಬರ್ತಾರೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ತರ ಇವತ್ತು ಮೆಡಿಕಲ್ಗಳಲ್ಲಿ ನೀವು ಕೇಳಿದ್ರೆ ಈ ಸ್ಕೂಲ್ಗೆ ಹೋಗುವಂತಹ ಕಾಲೇಜಸ್ಗೆ ಹೋಗುವಂತಹ ಹುಡುಗಿಯರು ಐಪಿಲ್ಗಳನ್ನ ಪರ್ಚೇಸ್ ಮಾಡ್ತಾ ಇರೋದು ತುಂಬಾ ಜಾಸ್ತಿ ಆಗಿದೆ. ಸೊ ಇದು ಒಂದು 5-6 ತಿಂಗಳ ಹಿಂದೆ ಅನ್ಸುತ್ತೆ, ಅಥವಾ ಒಂದು ಸುಮಾರು 8-10 ತಿಂಗಳ ಹಿಂದೆ ಇರ್ಬೋದು, ನ್ಯೂಸ್ ಅಲ್ಲಿ ನೋಡಿರ್ತೀರಾ. ಒಬ್ಬ ಬೆಳಗಾಮಲ್ಲಿ ಒಬ್ಬ ಕೆಮಿಸ್ಟ್ ಅನ್ನ ಅವರು ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯಾವ ಹುಡುಗಿಯರು ಐಪಿಲ್ಗೋಸ್ಕರ ಬರ್ತಾ ಇದ್ರು ಅವರನ್ನೆಲ್ಲ ಅವ್ನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ, ನೀನ್ ಈ ತರ ಇದು ಮಾಡ್ತಿದ್ದಿ ಅಂತ ನಿಮ್ ಮನೆಯವರಿಗೆ ಹೇಳ್ತೀನಿ, ಸೊ ನೀನ್ ನನ್ಗೂ ಕೂಡ ಆತರ ಇದ್ ಮಾಡ್ಬೇಕು ಅಂತ ಹೇಳಿ ಅವರನ್ನೆಲ್ಲ ಅವನು ಫಿಸಿಕಲಿ ಮಿಸ್ ಯೂಸ್ ಮಾಡ್ಕೊಳ್ತಾ ಇದ್ದ. ಸೊ ಈ ತರದ ಒಂದು ಸಂಬಂಧಗಳಿಗೋಸ್ಕರ ನೀವು ಈ ತರದೆಲ್ಲ ಐಪಿಲ್ ತಗೊಳ್ಳೋದಿರ್ಬೋದು, ಮತ್ತೊಂದು ಯಾವುದೋ ಒಂದು ಇದರಲ್ಲಿ ಮಾಡ್ತಾ ಇರೋವಾಗ, ಅದರಿಂದ ನಿಮ್ಮ ಒಂದು ಮನಸ್ಸಿನ ಮೇಲೆ ಅಥವಾ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ.
1: ಸರಿ, ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ಈ ಪ್ರೀತಿ ಅಂದ ಕೂಡ್ಲೆ ಅದು ದೈಹಿಕಕ್ಕೆ ಮೊದಲನೇ ಸ್ಟೆಪ್ ಹೋಗ್ಬಿಡೋದು, ಆಯ್ತಾ?
4: ಹೌದು.
1: ಅದು ಡಿಫ್ರೆನ್ಸಸ್ ಅರ್ಥ ಆಗಲ್ಲ ಆ ಏಜ್ ಅಲ್ಲಿ. ಅದೇ ಪ್ರೀತಿ ಅಂತ ಇವತ್ತಿನ ಮಾಧ್ಯಮಗಳು ಏನ್ ತೋರಿಸ್ತಾ ಇದ್ದಾವ್ ನೋಡಿ, ಅದೇ ಪ್ರೀತಿ ಅಲ್ಲಿ ತೋರಿಸೋದನ್ನೇ ಇವರು ಅದನ್ನ ಮಾಡ್ತಾರೆ, ಅದು ಪ್ರೀತಿ ಅಂತ ತಪ್ಪು ತಿಳ್ಕೊತಾರೆ.
4: ಅನ್ರಿಯಲಿಸ್ಟಿಕ್, ಅದು ಯಾವುದು ಕೂಡ ರಿಯಲ್ ಆಗಿ ಇರೋದಿಲ್ಲ. ನಿಜವಾಗ್ಲೂ ಆ ತರದ್ ಯಾವ್ದು ನಡೀತಾ ಇರೋದಿಲ್ಲ. ಅದೆಲ್ಲ ಡ್ರಾಮಾ, ಅದೆಲ್ಲ ಮೂವೀಸ್, ಸೀರಿಯಲ್ಸ್, ಅದ್ ಯಾವುದು ಕೂಡ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಶಕ್ತಿಯ ಸಾಮರ್ಥ್ಯ ಈಗಿನ ಮಕ್ಕಳಲ್ಲಿ ಇಲ್ಲ. ಎಲ್ಲವನ್ನ ಒಂದು ಫ್ಯಾಂಟಸೈಸ್ ಮಾಡಿ, ಓ ನನ್ಗೂ ಅವನು ಹೀಗೆ ಮಾಡ್ಬೇಕು, ನಾನು ಅವನಿಗೆ ಹೀಗೆ ಮಾಡ್ಬೇಕು, ಅಥವಾ ಅವಳು ನನ್ಗೆ ಹೀಗ್ ಮಾಡ್ಬೇಕು, ಈ ತರದ ಒಂದು ಫ್ಯಾಂಟಸಿಯಲ್ಲಿ ಅವರು ಈ ತರ ತಪ್ಪುಗಳು ಜಾಸ್ತಿ ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ.
1: ಹೌದು, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡುವ ಮುಂದಿನ ಸಂಚಿಕೆಯಲ್ಲಿ.
4: ಖಂಡಿತವಾಗಿ.
1: ಈಗ ಸಮಯ ಆಗಿರೋದ್ರಿಂದ ಪ್ರಿಯ ಕೇಳುಗ್ರೆ ನಾವೀಗ ಹೋಗಿ ಬತ್ತೋ. ಸುವರ್ಣ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಚುಯೇಷನ್, ಲವ್, ಇದ್ ನಡುವಿನ ಡಿಫ್ರೆನ್ಸಸ್ ಸಣ್ಣ ಎಳೆ ಅದು, ಅದ್ರ ಬಗ್ಗೆ ತುಂಬಾ ಲೈಕ್ ಹೇಳ್ತಾ ಇದ್ರೆ ನೀವು, ಮೋಸ್ಟ್ ಪ್ರೊಬಬ್ಲಿ ಇದನ್ನ ಕೇಂಬರಿಗೆಲ್ಲ ಇದು ತುಂಬಾ ತುಂಬಾ ಹೆಲ್ಪ್ ಆಯ್ತು. ಸೊ ಈ ಮಾಹಿತಿಯನ್ನು ನಾವು ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಕೊಡುವ. ನಾವೀಗ ಹೋಯ್ ಬಪ್ಪ, ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕೋಕಾ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಗಾಳಿ ಬೀಸುತ್ತದೆ. ಸ್ತ್ರೀ ಎಂದರೆ ಕೇವಲ ಹೆಸರು ಮಾತ್ರವಲ್ಲ, ಅವಳೇ ಶಕ್ತಿ, ಅವಳೇ ಸೃಷ್ಟಿ, ಅವಳೊಂದು ಅನಂತ ಅದ್ಭುತ. ಸರ್ವ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.
2: ರೇಡಿಯೋ ಕೆಂಟಿಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನು ಕೇಳೋಣ. ಇದು 1960 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಗೀತೆ. ಹಾಗೆ ಈ ಒಂದು ಗೀತೆ ಓ ಸಖಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಇದರಲ್ಲಿ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಜೋಜೋ ರಾಜಕುಮಾರಿ ಎನ್ನುವಂತ ಒಂದು ಗೀತೆ. ಇದು 1960 ತೆರೆ ಕಂಡಿರುವಂತ ಒಂದು ವರ್ಷ. ಇದು ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ. ಹಾಗೆ ಈ ಒಂದು ಚಿತ್ರದ ತಾರಾಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆ. ಹಾಗೆ ಶ್ರೋತೃ ಬಾಂಧವರೇ, ಒಂದು ಡಾಕ್ಟರ್ ಬೀದರ್ ಜಿಲ್ಲೆಯ ವೀರಶೆಟ್ಟಿ ರೊಡ್ಡ ಅವರು ಒಂದು ಚುಟುಕನ್ನ ಕಳಿಸಿರುತ್ತಾರೆ. ಅದೃಷ್ಟವಂತ ಎಂದರೆ ಅವಕಾಶವನ್ನ ಪಡೆಯುವವನು, ಬುದ್ಧಿವಂತ ಎಂದರೆ ಅವಕಾಶವನ್ನ ಸೃಷ್ಟಿಸಿಕೊಳ್ಳುವವನು, ಪಡೆದ ಅವಕಾಶವನ್ನ ಉಪಯೋಗಿಸಿಕೊಳ್ಳುವವನೇ ಗೆಲ್ಲುವನು ಎಂದು ಹೀಗೆ ಹೇಳುತ್ತಾ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಈ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆಯನ್ನ ಕೇಳಿ ಆನಂದಿಸೋಣ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಬೇಡ ಕೃಷ್ಣ ರಂಗಿನಾಟ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಶ್ರೋತೃ ಬಾಂಧವರೇ, ಹಿಂದಿನ ಕಾಲದ ಒಂದು ನೃತ್ಯ ಈಗಿನ ಕಾಲದ ಒಂದು ಚಿತ್ರದಲ್ಲಿ ಈ ರೀತಿಯಾದ ಒಂದು ನೃತ್ಯ ಇರುವುದೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಂದು ಅಪರೂಪದ ಹಳೆಯ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಚಿತ್ರಗೀತೆಯನ್ನ

0: with their strength, intelligence and compassion. Today, we celebrate their achievements, their struggles and their victories. Let's raise our voices in appreciation and support. Happy Women's Day!
1: ರೇಡಿಯೋ ಕೇಂದ್ರ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಗಿಲಿಗಿಲಿಗಿಲಿ ಗೀಲಕ್ ಕಾಲಗೆಜ್ಜೆ ಜಣಕ್ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.